ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, 1948 ರಾಷ್ಟ್ರೀಯ ಶಕವರ್ಷದ ವೈಶಾಖ ಮಾಸದ 17ನೆಯ ದಿನ, ಅಂದರೆ 2026ನೆಯ ಇಸವಿ ಮೇ ತಿಂಗಳ 7ನೆಯ ತಾರೀಖು. ಈಗ ಸಮಯ 5:58:53. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಕೇಳಿ ಚಿಂತನ ಕೆಟಿ ಆಳ್ವ ಅವರಿಂದ.
1: ಗೌರವವೆನ್ನುವುದು ಮಾನವ ಸಮಾಜದಲ್ಲಿ ಎಂದೆಂದೂ ಇರುವ ಒಂದು ವಿಶಿಷ್ಟವಾದ ಗುಣ. ಇದಕ್ಕೆ ಮಾನ ಮರ್ಯಾದೆ ಎಂಬ ಪರ್ಯಾಯ ಪದಗಳು ಇವೆ. ಅಶಿಕ್ಷಿತ ಜನರಿಂದ ಹಿಡಿದು ವಿದ್ಯಾವಂತರವರೆಗೆ, ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರೂ ಗೌರವದಿಂದ ಬದುಕಲು ಬಯಸುತ್ತಾರೆ. ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರು, ಅಧಿಕಾರಿ ವರ್ಗದವರು, ವಿದ್ಯಾವಂತರು, ಶ್ರೀಮಂತರು, ಕುಲೀನರು, ಒಳ್ಳೆಯವರೆಂದು ಗುರುತಿಸಲ್ಪಡುವವರು, ಪರೋಪಕಾರಿಗಳೇ ಮುಂತಾದವರು ಜನರ ಗೌರವಕ್ಕೆ ಪಾತ್ರರಾಗುತ್ತಾರೆ. ಕಿರಿಯರು ಪ್ರಾಯದಲ್ಲಿ ಹಿರಿಯರನ್ನು, ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸುತ್ತಾರೆ. ನಾವು ಇತರರನ್ನು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸುತ್ತಾರೆ. ಹೀಗೆ ಗೌರವವನ್ನು ಕೊಟ್ಟು ಪಡೆದುಕೊಳ್ಳುವ ಕ್ರಮವಿದೆ. ಎಲ್ಲ ಸ್ತ್ರೀಯರನ್ನು ಗೌರವದಿಂದ ಕಾಣುವುದು ಒಂದು ಒಳ್ಳೆಯ ಸಂಸ್ಕೃತಿ. ಅನ್ಯಾಯ ಮಾಡಿ ಬದುಕುವವರು ಕೂಡ ಇತರರಿಂದ ಗೌರವವನ್ನು ನಿರೀಕ್ಷಿಸುವುದು ಒಂದು ವಿಪರ್ಯಾಸ. ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಖಳನಾಯಕನಾದ ದುರ್ಯೋಧನನು ತನ್ನನ್ನು ಮಾನಧನ ಎಂದು ವರ್ಣಿಸಿಕೊಳ್ಳುತ್ತಾನೆ. ದುರ್ಬಲರು ಬಲಾಢ್ಯರನ್ನು, ಬಡವರು ಶ್ರೀಮಂತರನ್ನು, ಕಳ್ಳರು ಪೊಲೀಸರನ್ನು ಗೌರವದಿಂದ ಕಾಣಲು ಭಯವೇ ಕಾರಣವೆನ್ನಬಹುದು. ಹೀಗೆ ಗೌರವ ಎಂಬ ಪದವು ಹಲವು ಮುಖಗಳಿಂದ ನಮಗೆ ಕಾಣಿಸಿಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿ ಗೌರವದಿಂದ ಬದುಕಬೇಕಾದರೆ ಅವನಲ್ಲಿ ಕೆಲವು ಪ್ರಾಮುಖ್ಯವಾದ ಅರ್ಹತೆಗಳಿರಬೇಕು. ಅವುಗಳಲ್ಲಿ ಮುಖ್ಯ

0: ಮುಖ್ಯವಾದುದು ಸತ್ಯಸಂಧತೆ, ಕರ್ತವ್ಯನಿಷ್ಠೆ, ಪ್ರಾಣಿದಯೆ, ಮಾನವೀಯ ಗುಣ, ನಿಸ್ವಾರ್ಥ ಬುದ್ಧಿ, ಪ್ರೀತಿ, ಪ್ರೇಮದಂತಹ ಸದ್ಗುಣಗಳು. ಧರ್ಮಗ್ರಂಥಗಳಲ್ಲಿ ನೀತಿವಂತನ ಗುಣಲಕ್ಷಣಗಳನ್ನು ವಿವರವಾಗಿ ದಾಖಲಿಸಿದ್ದಾರೆ. ಇಂತಹ ಗುಣನಡತೆಯ ಬಗ್ಗೆ ಶಾಲೆಗಳಲ್ಲಿ ಮಾರಲ್ ಪಾಠದಲ್ಲಿ ಕಲಿಸುವ ಪದ್ಧತಿ ಇದೆ. ಅದರಲ್ಲಿ ಮಾರ್ಕು ತೆಗೆಯುವುದು ಮುಖ್ಯವಲ್ಲ, ಒಳ್ಳೆಯ ಗುಣನಡತೆಯನ್ನು ಕಲಿಯುವುದೇ ಮಾನದಂಡ. ಮಕ್ಕಳು ದೊಡ್ಡವರಾದಾಗ ಗೌರವದಿಂದ ಬದುಕಲು ಇಂತಹ ಪಾಠಗಳು ನೆರವಾಗಬಹುದು. ಇತ್ತೀಚೆಗೆ ಪಾಠಪಟ್ಟಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತೆ ಆದೇಶ ಹೊರಟಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಉತ್ತಮ ಗುಣನಡತೆಯಿಂದ ಬದುಕಲು ಕಲಿಯುವುದಕ್ಕೆ ಈಗ ಹೆಚ್ಚು ಒತ್ತು ನೀಡಲಾಗುತ್ತದೆ. ಹಾಗೆ ಮಾಡದಿದ್ದರೆ ಕೆಟ್ಟ ಸಿನಿಮಾ ಸೀರಿಯಲ್ಗಳನ್ನು ನೋಡಿ, ಕೆಳಮಟ್ಟದ ವರ್ತಮಾನ ಪತ್ರಿಕೆಗಳನ್ನು ಓದಿ ಮಕ್ಕಳ ಮನಸ್ಸು ಹಾಳಾಗುತ್ತದೆ. ಮುಂದೆ ಅವರು ಸಮಾಜದಲ್ಲಿ ಗೌರವದಿಂದ ಜೀವನ ಮಾಡಲು ಅರ್ಹರಾಗುವುದಿಲ್ಲ ಎಂಬುದನ್ನು ಎಲ್ಲರೂ ತಿಳಿದಿರಬೇಕು. ಮಕ್ಕಳಿಗೆ ಉತ್ತಮವಾದ ವಿದ್ಯೆಯ ಜೊತೆಯಲ್ಲಿ ಆಗಾಗ ಅಗತ್ಯವಾದ ತರಬೇತಿಯನ್ನು ನೀಡಬೇಕು. ಮುಖ್ಯವಾಗಿ ಕೆಲವೆಡೆ ಈಗ ಪ್ರಾರಂಭಿಸಲಾದ ಯೋಗದ ತರಗತಿಗಳಿಗೆ ಹೆಚ್ಚಿನ ಮಹತ್ವ ಕೊಡುವುದು ಉಚಿತ. ಯೋಗವು ಕೇವಲ ಶಾರೀರಿಕ ವ್ಯಾಯಾಮವಾಗಿರದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಯೂ ಆಗಿದೆ. ಹಿಂದಿನ ಕಾಲದಲ್ಲಿ ಶಾಲೆಗಳಲ್ಲಿ ಡ್ರಿಲ್ ಮಾಸ್ಟರು ಕಲಿಸುವಂತ ಕ್ರಮವಿತ್ತು. ಅವರು ಲೆಫ್ಟ್ ರೈಟ್ ಮಾಡಿಸಿ ವ್ಯಾಯಾಮ ಮಾಡಿಸಿ ಕಲಿಸುತ್ತಿದ್ದರು. ಅದು ಕೇವಲ ಶಾರೀರಿಕವಾದುದು ಅಲ್ಲದೆ ಯೋಗ ಅಲ್ಲ. ಯೋಗವು ಶಾರೀರಿಕವೂ ಮಾನಸಿಕವೂ ಮತ್ತು ಮೆಡಿಟೇಷನ್ನಂತಹ ಆತ್ಮದ ಸಂಯೋಗದಿಂದಲೂ ಕೂಡಿದೆ. ಶಾಲಾ ಪಾಠಕ್ರಮದಲ್ಲಿ ಕಲಿಸುವ ವಿಷಯಗಳ ಹೊರೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಮಾನವೀಯ ಮೌಲ್ಯ ಮತ್ತು ಯೋಗವನ್ನು ಒಬ್ಬರೇ ಕಲಿಸುವಂತೆಯೂ ಮಾಡಬಹುದು. ಶಿಕ್ಷಣ ತಜ್ಞರು ಇದರ ಕುರಿತು ಆಲೋಚಿಸಬೇಕು. ಒಟ್ಟಿನಲ್ಲಿ ಮನುಷ್ಯನು ಪ್ರಾಣಿಗಳ ಹಾಗೆ ಮನಬಂದಂತೆ ವರ್ತಿಸದೆ ಗೌರವದಿಂದ ಜೀವಿಸಿ ತನ್ನ ಘನತೆಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಇದಕ್ಕೆ ಯುವಜನಾಂಗವು ಕಾಮಕ್ರೋಧಗಳಂಥ ಉದ್ವೇಗಗಳಿಗೆ ಬಲಿಯಾಗದಂತೆ, ದುಶ್ಚಟಗಳಿಂದ ದೂರವಿರುವಂತೆ, ನಿಯಮನಿಷ್ಠೆಯಿಂದ ಇರುವಂತೆ ಆಗಬೇಕು. ಅವರು ಕೆಟ್ಟ ಅಭಿರುಚಿಗಳನ್ನು ಬೆಳೆಸಿಕೊಳ್ಳಬಾರದು, ನಿಷಿದ್ಧ ಕರ್ಮಗಳತ್ತ ನೋಡಬಾರದು. ಹೆತ್ತವರು, ಅಧ್ಯಾಪಕರು, ಸರಕಾರವು ಅವರ ಗೌರವದಿಂದ ನಡೆಯುವಂತೆ ಏನೆಲ್ಲ ಅಗತ್ಯವೋ ಅದನ್ನೆಲ್ಲ ಮಾಡಬೇಕು. ಇತರರನ್ನು ದ್ವೇಷಿಸದೆ ಎಲ್ಲರ ಹಿತವನ್ನು ಬಯಸುತ್ತಾ ಬದುಕುವುದರಿಂದ ಮಾತ್ರ ಯಶಸ್ಸು ಮತ್ತು ಗೌರವ ಬರುವುದೆಂದು ಅವರಿಗೆ ಮನವರಿಕೆಯಾಗಬೇಕು.
1: ಇದುವರೆಗೆ ಕೆಟಿ ಆಳ್ವ ಅವರಿಂದ ಚಿಂತನ ಕೇಳಿದಿರಿ. ಸಹನೆ, ಸಮಾಧಾನ, ಶಾಂತಿ ಇಲ್ಲದ ಮನುಷ್ಯ ಏನನ್ನೂ ಸಾಧಿಸಲಾರ. ನಮ್ರತೆಯಿಂದ ದೊಡ್ಡವರಾದಾಗ ಮಾತ್ರ ನಾವು ಶ್ರೇಷ್ಠರಿಗೆ ಹತ್ತಿರವಾಗುತ್ತೇವೆ. ಇವು ರವೀಂದ್ರನಾಥ ಠಾಗೋರ್ ಅವರ ನುಡಿಗಳು.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಹಿಂದಿ ಚಿತ್ರಗೀತೆಗಳು, 9:00 ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ ಕೆಂಪು ಕಳವೆ ಇದರ 33ನೆಯ ಸಂಚಿಕೆಯನ್ನು ಕೇಳುವಿರಿ. 9:30 ಚಿತ್ರಗೀತೆಗಳು, 10:00 ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

ಇಂದು 10:30-11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವರಿ. ಇಂದಿನ ವಿಷಯ, ಬೇಸಿಗೆ ರಜಾ ದಿನಗಳಲ್ಲಿ ನೀವು ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜೋಯ್ ಚಕ್ರವರ್ತಿ ಅವರ ಗಾಯನದಲ್ಲಿ ರಾಗ್ ಭೈರಾಗಿ ಕೇಳುವರೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಕೌಶಲ್ಯ ತರಬೇತಿ ಪಡೆದಿರುವ ವಿಜಯಪುರದ

ಲತಾ ಅರುಣ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಕಿರಣ್ ಕುಮಾರ್ ಶೇಖ್ದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಬಿ ಮಲ್ಲೇಶ್ ಇವರು. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ಇದು. 1:20 ಸ್ವರ ಮಾಧುರ್ಯದಲ್ಲಿ ಶಾಂತಾ ಕಣವಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಕ್ತಿಗೀತೆಗಳು, 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಸಾಸ್ತಾನ ಇಡಬಿಟ್ಟಿನ ಶ್ರೀಮತಿ ಎಂಆರ್ ಯಶೋಧ ಹೊಳ್ಳ ಅವರಿಂದ ಸಂಪ್ರದಾಯದ ಹಾಡುಗಳು. ಹಿಂದಿ ಚಿತ್ರಗೀತೆಗಳು 5:30. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಗಿಡಗಳ ಕಸಿ ಕಟ್ಟುವಿಕೆ, ಈ ಕುರಿತು ಸ್ವಪ್ನ ಸೇಡಿಯಾಪು ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುತ್ತಾರೆ ರಜನಿ ಭಟ್. ಬಳಿಕ ಆರೋಗ್ಯ ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕನ್ನಡ ಚಿತ್ರಗೀತೆಗಳು 7:45. 8 ಗಂಟೆಗೆ ಯುವವಾಣಿಯಲ್ಲಿ ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಮಲ್ಲಿಗೆ. ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಬಹುದು. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಮಾರ್ಸೆಲ್ ಎಂ ಡಿಸೋಜಾ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿಯಲ್ಲಿ ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುತ್ತಾರೆ ದಾಕ್ಷಾಯಿಣಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಡ ಬಲರಾಮ ಶರ್ಮ ಅವರ ವೇಣುವಾದನ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಜೀವನ ಶೈಲಿ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು.
1: ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವುದು ನಿಜವಾಗಿಯೂ ಸರಿ. ಈ ಆರೋಗ್ಯವನ್ನು ಕಾಪಾಡಬೇಕೆಂದರೆ ನಾವು ನಮ್ಮ ಜೀವನ ಶೈಲಿಯನ್ನು ಆರೋಗ್ಯಕ್ಕೆ ಪೂರಕವಾದ ರೀತಿಯಲ್ಲಿ ನಡೆಸಿಕೊಂಡು ಹೋದರೆ ಇದನ್ನು ನಾವು ತಲುಪಬಹುದು. ನಾವು ತೆಗೆದುಕೊಳ್ಳುವ ಆಹಾರ, ಮಾಡುವಂತಹ ವಿಹಾರ, ನಮ್ಮ ದಿನಚರ್ಯೆ, ಋತುಚರ್ಯೆ ಇತ್ಯಾದಿಗಳೆಲ್ಲವೂ ಇದರಲ್ಲಿ ಸಹಭಾಗಿಯಾಗಿರುತ್ತವೆ. ಜೀವನ ಶೈಲಿ ಎಂದರೆ ಬೆಳಗ್ಗೆ ಮನುಷ್ಯ ಹಾಸಿಗೆಯಿಂದ ಏಳುವುದರಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವವರೆಗೆ ಅವನು ಅವನ ಮನೆಯಲ್ಲಿ, ಸಮಾಜದಲ್ಲಿ, ತನ್ನ ಕೆಲಸ ಮಾಡುವಂತಹ ಜಾಗದಲ್ಲಿ, ಕಚೇರಿ ಇರ್ಬೋದು ಅಥವಾ ಅವನ ಸ್ವಂತ ಉದ್ದಿಮೆ ಇರ್ಬೋದು, ಇದೆಲ್ಲವುಗಳಲ್ಲಿ ಕೂಡ ಅವ ಯಾವ ರೀತಿ ಇರ್ತಾನೆ ಮತ್ತು ಯಾವ ಆಹಾರವನ್ನು ಸೇವಿಸ್ತಾನೆ, ಯಾವ ಪಾನೀಯವನ್ನು ಕುಡಿತಾನೆ, ಯಾವ ರೀತಿ ಬಟ್ಟೆ ಬರೆಗಳನ್ನು ತೊಡ್ತಾನೆ, ಯಾವ ರೀತಿಯಲ್ಲಿ ಸೌಂದರ್ಯವರ್ಧಕಗಳನ್ನು ಉಪಯೋಗಿಸ್ತಾನೆ, ಇವೆಲ್ಲವನ್ನು ಹೊಂದಿಕೊಂಡು ಈ ಜೀವನ ಶೈಲಿಯನ್ನು ಅವನು ನಡೆಸಿಕೊಂಡು ಹೋದರೆ ಉತ್ತಮವಾದ ಆರೋಗ್ಯ ಬರಬಹುದು. ಇದರಲ್ಲಿ ಸ್ವಲ್ಪ ವ್ಯತ್ಯಯ ಆದರೂ ಕೂಡ ಅದು ನಮ್ಮ ಶರೀರದ ಮೇಲೆ ನೇರವಾದ ಪರಿಣಾಮವನ್ನು ಬೀರಬಹುದು. ನಾವು ಏಳುವುದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಹೇಳ್ತಾರೆ. ಬೆಳಗಾಗುವುದಕ್ಕಿಂತ ಒಂದು ತಾಸು ಮೊದಲೇ ಏಳ್ಬೇಕು. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೆ ಸ್ವಸ್ಥ ರಕ್ಷಾರ್ಥಂ ಆಯುಷಃ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸ್ವಸ್ಥ ವ್ಯಕ್ತಿ ತನ್ನ ಆಯುಷ್ಯವನ್ನ, ತನ್ನ ಆರೋಗ್ಯವನ್ನು

0: ರಕ್ಷಣೆ ಮಾಡಬೇಕಿದ್ರೆ ಅವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಹೇಳ್ತದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ, ನಾವು ಮಲಗುವುದು ರೇಟು, ಹೇಳುವುದು ಕೂಡ ಲೇಟು, ತಡವಾಗಿ ಮಲಗಿ ತಡವಾಗಿ ಹೇಳುವುದು. ಇದು ಪ್ರಥಮವಾಗಿ ನಾವು ತಿದ್ದುಪಡಿ ಮಾಡಬೇಕಾದಂತ ಒಂದು ಅಂಶ. ಅದರ ಮೇಲೆ ಅವ ಹಲ್ಲು ಉಜ್ಜುವ ಕ್ರಮ, ಮೈಗೆ ಎಣ್ಣೆ ಹಚ್ಚಿಕೊಳ್ಳುವುದು, ಸ್ನಾನ ಮಾಡುವುದು ಇತ್ಯಾದಿ ವಿಚಾರಗಳನ್ನು ಕೂಡ ಹೇಳಿದ್ದೇವೆ. ಉದಾಹರಣೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ವಿಚಾರಕ್ಕೆ ಬರೋಣ. ಅಭ್ಯಂಗಂ ಆಚರೇ ನಿತ್ಯಂ ಸ ಜರಾಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟಿ ಆಯುಃ ಸ್ವಪ್ನ ಸುತ್ವಕ್ ದಾರ್ಢ್ಯಕೃತ್ ಅಂತ ಹೇಳ್ತಾರೆ. ಅಂದ್ರೆ ಅಭ್ಯಂಗ ಮಾಡಿದ್ರಿಂದ, ನಿತ್ಯವೂ ಅಭ್ಯಂಗ ಮಾಡುವುದರಿಂದ ಅವನ ಮುಪ್ಪು ದೂರ ಆಗಬಹುದು, ಉತ್ತಮವಾದ ನಿದ್ದೆ ಬರಬಹುದು, ಮುಖದಲ್ಲಿ ಬರುವಂತಹ ನೆರಿಗೆಗಳು ಅದು ಮಾಯವಾಗಬಹುದು, ದೀರ್ಘವಾದ ಆಯುಷ್ಯ ಬರಬಹುದು, ಹಲವಾರು ತೊಂದರೆಗಳಿಂದ ಮುಕ್ತನಾಗಬಹುದು. ಈ ಎಲ್ಲ ಕಾರಣಗಳಿಂದ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ ಹೇಳ್ತೇವೆ. ಇವತ್ತು ಮೈಗೆ ಎಣ್ಣೆ ಹಚ್ಚೋದು ಬಿಡಿ, ತಲೆಗೆ ಎಣ್ಣೆ ಹಚ್ಚಿಕೊಳ್ಳಿಕ್ಕೆ ನಮ್ಮ ಈ ಪೀಳಿಗೆಯವರಿಗೆ ಬಹಳಷ್ಟು ಆಲಸ್ಯ. ಅಭ್ಯಂಗಾದ ಮೇಲೆ ಸ್ನಾನ ಮಾಡಬೇಕು ಅಂತ, ಸ್ನಾನ ಮಾಡಿದ್ರೆ ಅದು ಏನು ಗುಣ ಕೊಡ್ತಾ ಇದೆ? ಸ್ನಾನ ಮೂಜಾ ಬಲಪ್ರದಂ, ಅದು ತಲೆಗೆ ಬಲವನ್ನು ಕೊಡುತ್ತದೆ, ಶರೀರಕ್ಕೆ ಉಲ್ಲಾಸ ಬರ್ತದೆ, ಕೊಳೆ ನಿವಾರಣೆ ಆಗ್ತದೆ, ಒಂದು ಥರದ ವ್ಯಾಯಾಮ ಇದರಿಂದ ದೊರಕುತ್ತದೆ. ಮತ್ತೆ ಅಲ್ಲಿ ಕೂಡ ಹೇಳ್ತಾನೆ, ಕುತ್ತಿಗೆಯಿಂದ ಮೇಲಕ್ಕೆ ನೀನು ತಣ್ಣೀರಿನಲ್ಲೇ ಸ್ನಾನ ಮಾಡು, ಕುತ್ತಿಗೆಯಿಂದ ಕೆಳಗಿಗೆ ನೀವು ಬಿಸಿ ನೀರಿನಿಂದ ಸ್ನಾನ ಮಾಡು, ಇದರಿಂದ ನಿನ್ನ ಶರೀರ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಕುತ್ತಿಗೆಯಿಂದ ಮೇಲೆಗೆ ತಲೆಗೆ ತಣ್ಣೀರನ್ನು ಹಾಕಿಕೊಂಡ್ರೆ ನಿಮ್ಮ ಬ್ರೈನ್ನ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತೇವೆ. ನಾವೀಗ ಮಾಡೋದು ಸದ್ಯ ವಿರುದ್ಧ, ತಲೆಗೆ ಬಿಸಿ ನೀರು ಹಾಕೋದು, ಮೈಗೆ ತಣ್ಣೀರು ಹಾಕ್ತಿದ್ರು ತಲೆಗೆ ಒಂದು ಬಿಸಿ ನೀರು ಹಾಕಬೇಕಪ್ಪ, ಶೀತ ಆಗ್ತದೆ, ಇದು ತಪ್ಪು, ತಲೆಗೆ ತಣ್ಣೀರನ್ನೇ ಹಾಕಬೇಕು. ಈ ತರದ ಹಲವಾರು ವಿಚಾರಗಳಿವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಜೀವನ ಶೈಲಿ, ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವರೆ. ಇಂದಿನ ವಿಷಯ, ಬೇಸಿಗೆಯ ರಜಾ ದಿನಗಳಲ್ಲಿ ನೀವು ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳು.

0: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
1: ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದ ವೃದ್ಧಿಯ ಜೊತೆ ಸಂಗ್ರಹಣದ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಉತ್ಪಾದನೆಯ ಶೇಕಡ 10% ಧಾನ್ಯ ಸಾಂಪ್ರದಾಯಿಕ ಹಾಗೂ ಅವೈಜ್ಞಾನಿಕ ಸಂಗ್ರಹಣೆಯಿಂದ ನಷ್ಟವಾಗುತ್ತಿದೆ. ಇಲಿಗಳಿಂದ ಆಗುವ ನಷ್ಟ ಜಾಸ್ತಿ. ಪೋಲಾಗುವ ಧಾನ್ಯಗಳನ್ನು ಉಳಿಸಿದರೆ ನಮ್ಮ ದೇಶದ ಜನತೆಗೆ ಸುಮಾರು 45 ದಿನಗಳವರೆಗೆ ಸಾಕಾಗುವಂತಹ ಆಹಾರವನ್ನು ನಾವು ಸಂಗ್ರಹಿಸಬಹುದು. ಆಹಾರ ಧಾನ್ಯಗಳನ್ನು ಆಹಾರ, ಬಿತ್ತನೆ ಮತ್ತು ಮಾರಾಟಕ್ಕಾಗಿ ಸಂಗ್ರಹಿಸಿ ಇಡುವುದು ಅನಿವಾರ್ಯ. ಧಾನ್ಯ ದಾಸ್ತಾನು ಕೀಟಗಳು, ನುಸಿಗಳು, ಇಲಿ ಹೆಗ್ಗಣಗಳು, ಬೂಸ್ಟ್ ಅಥವಾ ಶಿಲೀಂಧ್ರಗಳು, ಇತರ ಸೂಕ್ಷ್ಮಾಣುಜೀವಿಗಳು ಮತ್ತು ಪಕ್ಷಿಗಳಿಂದ ಹಾನಿಗೆ ಒಳಗಾಗುತ್ತವೆ. ತೇವಾಂಶ ಮತ್ತು ಉಷ್ಣಾಂಶಗಳ ವೈಪರೀತ್ಯ, ಸಾಗಾಣಿಕೆ, ನಿರ್ವಹಣೆ ಮತ್ತು ಸಂಸ್ಕರಣೆಯಲ್ಲಿ ಅನುಸರಿಸುವ ತಪ್ಪು ವಿಧಾನಗಳಿಂದ ಧಾನ್ಯಗಳು ಬಹಳಷ್ಟು ನಷ್ಟವಾಗುತ್ತವೆ. ಕೀಟಗಳಿಂದ ಸುಮಾರು 2.5%, ಇಲಿ ಹೆಗ್ಗಣಗಳಿಂದ 2.5%, ತೇವಾಂಶದಿಂದ 0.6%, ಪಕ್ಷಿಗಳಿಂದ 0.8%, ಹಾಗೆಯೇ ಸಾಗಾಣಿಕೆಯಿಂದ 0.15%, ಸಂಸ್ಕರಣೆಯಲ್ಲಿ ಸುಮಾರು 1%, ಹೀಗೆ ನಾವು ನಷ್ಟಗಳನ್ನು ಗುರುತಿಸುತ್ತೇವೆ. ಕೀಟಗಳು ಧಾನ್ಯಗಳನ್ನು ಭಕ್ಷಿಸುತ್ತಾ ಕಾಳನ್ನು ಕೊರೆದು ಬೀಜಾಂಕುರ ಭಾಗವನ್ನು ನಾಶಪಡಿಸುತ್ತವೆ. ಶಾಖೋತ್ಪತ್ತಿ ಮಾಡಿ ಸಂಗ್ರಹಿಸಿದ ಧಾನ್ಯವನ್ನು ಹಾಳುಗೆಡಹುತ್ತವೆ. ಎಲ್ಲ ಕೀಟಗಳು ಪ್ರೌಢ ಹಂತ ತಲುಪಲು ಮೊಟ್ಟೆ, ಮರಿಹುಳು, ಕೋಶಾವಸ್ಥೆಯನ್ನು ದಾಟಬೇಕಾಗುತ್ತದೆ. ಧಾನ್ಯದ ಜೊತೆ ಅವು ಕಣಜವನ್ನು ಪ್ರವೇಶಿಸಿದರೆ ಭತ್ತದ ಚಿಟ್ಟೆ, ಬೇಳೆಕಾಳು, ಧಾನ್ಯ ಕೆಡಲು ಕಣಜಗಳನ್ನು ಖಾಲಿ ಮಾಡಿದ ನಂತರ ಸಂಪೂರ್ಣವಾಗಿ ಸ್ವಚ್ಛಗೊಳಿಸದಿರುವುದು ಕೂಡ ಕಾರಣ. ಸಂಧಿಗೊಂದುಗಳಲ್ಲಿ ಇರುವಂತಹ

ಬಿರುಕುಗಳಲ್ಲಿ ಹಳೆಯ ಧಾನ್ಯಗಳು ಉಳಿದಿರುತ್ತವೆ. ಅಲ್ಲಿ ಕೀಟಗಳು ಕೂಡ ಬದುಕಿ ಉಳಿಯುತ್ತವೆ. ಪ್ರಾಮುಖ್ಯವಾಗಿ ಇರುವಂತಹ ಕೀಟಗಳೆಂದರೆ ಅಕ್ಕಿ ಮೂತಿ ಹುಳು, ಬೇಳೆಕಾಳು ಕುಟ್ಟಿ ದುಂಬಿ, ಭತ್ತದ ಚಿಟ್ಟೆ ಮುಂತಾದವು, ಗರಗಸ ಹಲ್ಲಿನ ಹುಳು, ತುಕ್ಕುಗೆಂಪು ಹಿಟ್ಟಿನ ದುಂಬಿ ಮುಂತಾದವುಗಳು ಸಂಸ್ಕರಿಸಿದ ಧಾನ್ಯ ಹಾಗೂ ಹಿಟ್ಟಿನ ಪದಾರ್ಥಗಳನ್ನು ಹಾಳು ಮಾಡುತ್ತವೆ. ಸಾಮಾನ್ಯವಾಗಿ ಉಷ್ಣತೆ 25-35%, ಹಾಗೆ ತೇವಾಂಶ 65-70% ಇದ್ದಾಗ ಹೆಚ್ಚಿನ ಹಾನಿ ಕಂಡುಬರುತ್ತದೆ. ಶೇಖರಣೆಗೆ ಮೊದಲು ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸಿ ಸ್ವಚ್ಛಗೊಳಿಸಿ ಆರಲು ಬಿಡಬೇಕು. ಧಾನ್ಯಗಳಲ್ಲಿ ತೇವಾಂಶದ ಪ್ರಮಾಣ 10%ಕ್ಕಿಂತ ಕಡಿಮೆ ಇದ್ದಾಗ ಕೀಟಗಳ ಹಾವಳಿ ಸಾಮಾನ್ಯವಾಗಿ ಇರುವುದಿಲ್ಲ. ಧಾನ್ಯಗಳನ್ನು ಕಸಕಡ್ಡಿಗಳಿಂದ ಮುಕ್ತಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿ ಕೀಟದ ಬಾಧೆ ಬಹಳಷ್ಟು ಕಡಿಮೆ ಮಾಡಬಹುದು. ಧಾನ್ಯವನ್ನು ರೈತರು ಬಿಸಿಲಿನಲ್ಲಿ ಒಣಗಿಸುವುದು ಹಾಗೂ ಪ್ರೌಢ ಕೀಟಗಳನ್ನು ಬೇರ್ಪಡಿಸಿ ಶುಚಿಗೊಳಿಸುತ್ತಾರೆ. ಕೀಟಗಳ ಮೊಟ್ಟೆಗಳು, ಕ್ರಿಮಿಗಳು, ಮರಿಹುಳುಗಳು ಕೆಲವೊಮ್ಮೆ ಧಾನ್ಯದಲ್ಲಿ ಹುದುಗಿರುತ್ತವೆ. ಹಾಗಾಗಿ ಅವು ಮತ್ತೆ ಅಭಿವೃದ್ಧಿ

0: ಕೀಟದ ಬಾಧೆ ಬಹಳಷ್ಟು ಕಡಿಮೆ ಮಾಡಬಹುದು. ಧಾನ್ಯವನ್ನು ರೈತರು ಬಿಸಿಲಿನಲ್ಲಿ ಒಣಗಿಸುವುದು ಹಾಗೂ ಪ್ರೌಢ ಕೀಟಗಳನ್ನು ಬೇರ್ಪಡಿಸಿ ಶುಚಿಗೊಳಿಸುತ್ತಾರೆ. ಕೀಟಗಳ ಮೊಟ್ಟೆಗಳು, ಕ್ರಿಮಿಗಳು, ಮರಿಹುಳುಗಳು ಕೆಲವೊಮ್ಮೆ ಧಾನ್ಯದಲ್ಲಿ ಹುದುಗಿರುತ್ತವೆ. ಹಾಗಾಗಿ ಅವು ಮತ್ತೆ ಅಭಿವೃದ್ಧಿ ಹೊಂದುತ್ತವೆ. ದ್ವಿದಳ ಧಾನ್ಯಗಳಿಗೆ ಪ್ರತಿ ಕ್ವಿಂಟಾಲ್ಗೆ 500 ಗ್ರಾಂ ಖಾದ್ಯ ಎಣ್ಣೆ ಅಥವಾ ವನಸ್ಪತಿ ಎಣ್ಣೆಯನ್ನು ಬೆರೆಸುವುದರಿಂದ ಕೂಡ ಕೀಟಬಾಧೆಯನ್ನು ತಕ್ಕ ಮಟ್ಟಿಗೆ ತಡೆಗಟ್ಟಬಹುದು. ಎಣ್ಣೆ ಬೆರೆಸಿದಾಗ ಧಾನ್ಯದ ಮೇಲೆ ಕೀಟಗಳು ಮೊಟ್ಟೆ ಇಡುವುದು ಕಷ್ಟವಾಗುತ್ತದೆ. ದಾಸ್ತಾನು ಮಾಡುವ ಕಣಜಗಳು, ಸಾಗಾಣಿಕಾ ಮಾಧ್ಯಮಗಳು, ಸಂಗ್ರಹಣಾ ಸ್ಥಳಗಳು, ಇವುಗಳ ಪರಿಸರದ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಅವಶ್ಯಕ. ಧಾನ್ಯ ನೆಲ ಅಥವಾ ಗೋಡೆಯಿಂದ ತೇವಾಂಶವನ್ನು ಹೀರದಂತೆ ಎಚ್ಚರಿಕೆ ವಹಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಗಿಡಗಳ ಕಸಿ ಕಟ್ಟುವಿಕೆ ಈ ಕುರಿತು ಸ್ವಪ್ನ ಸೇಡಿಯಾಪು ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುತ್ತಾರೆ ರಜನಿ ಭಟ್. ಬಳಿಕ ಆರೋಗ್ಯ ಮಾಹಿತಿ ಪ್ರಸಾರವಾಗಲಿದೆ.
2: ಪ್ರಿಯ ಕೇಳುಗರೆ, ಜುಲೈಕಾ ಏನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ನಿಷ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕೊಲಜಿ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತ ವಿಯೆಟ್ನಾಂ ದೇಶಯೋರ್ ಮಧ್ಯೆ ಡಿಜಿಟಲ್ ಪ್ರೌದ್ಯೋಗಿಕಿ, ದುರ್ಲಭ ಖನಿಜಾಃ, ಚಿಕಿತ್ಸಾ ವಿನಿಮಯನಂ, ಸಾರ್ವಜನಿಕ ಕ್ಷೇತ್ರಸ್ಯ ಲೇಖಾ ಪರೀಕ್ಷಾ, ಡಿಜಿಟಲ್ ವ್ಯವಹಾರಃ, ಸಂಸ್ಕೃತಿಃ, ಪರ್ಯಟನಂ ಇತ್ಯಾದಿಷು ಬಹುವಿಧ ಕ್ಷೇತ್ರೇಷು ಸಂಧಯಃ ಕೃತಃ. ನವದಿಲ್ಲ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥ ವಿಯೆಟ್ನಾಂ ರಾಷ್ಟ್ರಪತಿ ಟೋಲಾಮ್ ಇತ್ಯನೆಯೋರ್ ಮಧ್ಯೆ ದ್ವಿಪಕ್ಷೀಯ ವಾರ್ತಾಯಾಃ ಅನಂತರಂ ಸಂಧಿ ವಿಜ್ಞಪ್ತಿ ಪತ್ರೇಷು ಹಸ್ತಾಕ್ಷರಾಣಿ ಕೃತಾನಿ. ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಪ್ರೋಕ್ತಂ ಯತ್ ವ್ಯಾಪಕ ವಿಮರ್ಶಾನಂತರಂ ಪಕ್ಷದ್ವಯೇನ ಸ್ವಸಂಬಂಧಂ ವರ್ಧಿತ ವ್ಯಾಪಕ ರಣನೀತಿಕ ಸಹಯೋಗ ಪರ್ಯಂತಂ ಅಗ್ರೆ ಸಾಧಯಿತುಂ ನಿರ್ಣಯಃ ಕೃತಃ.
2: ಕಲ್ಚರ್ connectivity aur capacity building ke sath sath security sustainability aur supply chain resilience har kshetra mein hamara sahyog naye star par pahunchega. Bharat aur Vietnam ka bilateral trade pichle ek dashak mein double hokar $16 billion tak pahunch chuka hai. 2030 tak ise $25 billion tak pahunchane ke liye humne aaj kai mahatvapurna nirnay liye hain.
1: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹ್ಯಃ ಸಾಯಂ ರಾಷ್ಟ್ರಪತಿ ಭವನೆ ಸ್ವಸ್ಯ ವಿಯೆಟ್ನಾಂ ಸಮಕಕ್ಷಸ್ಯ ಟೋಲಾಮ್ ಇತ್ಯಸ್ಯ ಸ್ವಾಗತಂ ಕೃತವತಿ. ಆಗಂತುಕಸ್ಯ ಗಣಮಾನ್ಯಸ್ಯ ಸಮಾನಾರ್ಥಂ ಸಾ ಭೋಜಮಪಿ ಆಯೋಜಿತವತಿ. ರಾಷ್ಟ್ರಪತಿ ಅವದತ್ ಯತ್ ಭಾರತ ವಿಯೆಟ್ನಾಂ ಸಂಬಂಧಸ್ಯ ಉನ್ನತ ವ್ಯಾಪಕ ರಣನೀತಿಕ ಸಹಯೋಗಸ್ಯ ಅಭಿವರ್ಧನಂ ನ ಕೇವಲಂ ದ್ವಿಪಕ್ಷೀಯ ಸಹಕಾರ್ಯಸ್ಯ ಗತಿಂ ಪ್ರದಾಸ್ಯತಿ ಅಪಿತು ಕ್ಷೇತ್ರೇ ಶಾಂತಿ ಸಮೃದ್ಧೌ ಅಪಿ ಯೋಗದಾನಂ ಕರಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ್ ಸಿಂಹ ಏವಂ ರಕ್ಷಾ ಪ್ರಮುಖ ಜನರಲ್ ಅನಿಲ್ ಚೌಹಾಣ ಅದ್ಯ ಜೈಪುರೆ ಸಂಯುಕ್ತ ಸೇನಾಪತಿ ಸಮ್ಮೇಳನಸ್ಯ ದ್ವಿತೀಯ ಸಂಸ್ಕರಣಸ್ಯ ಶೋಭಾಂ ವರ್ಧಯಿಷ್ಯತಃ. ದ್ವಿದಿವಸೀಯ ಸಮ್ಮೇಳನಸ್ಯ ಅಸ್ಯ ಮುಖ್ಯ ವಿಷಯೋ ವರ್ತತೆ ನೂತನ ಕ್ಷೇತ್ರೇಷು ಸೈನ್ಯ ಕ್ಷಮತಾ ಇತಿ. ಏಕಸ್ಮಿನ್ ಉದ್ವೇಗಕರ ಘಟನಾಯಾಂ ಪಶ್ಚಿಮ ಬಂಗಾಲಸ್ಯ ಉತ್ತರ ಚತುರ್ವಿಂಶತಿ ಪರಗಣಮಂಡಲಸ್ಯ ಮಧ್ಯಗ್ರಾಮೆ ಭಾಜಪಾ ದಲಸ್ಯ ನೇತಾ ಸುವೇಂದು ಅಧಿಕಾರಿ ಇತ್ಯಸ್ಯ ನಿಕಟ ಸಹಾಯಕಃ ಚಂದ್ರನಾಥ ರಥಃ ಅಜ್ಞಾತ ಆಕ್ರಮಣಕಾರಿಭಿಃ ಭುಶುಂಡಿಕಯಾ ಪ್ರಹೃತಃ.

0: ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 9 ಗಂಟೆಗೆ ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ ಕೆಂಪು ಕಳವೆ ಇದರ 33ನೆಯ ಸಂಚಿಕೆಯನ್ನ ಕೇಳುವಿರಿ. ಹಾಗೆ ಇಂದು 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಬೇಸಿಗೆಯ ರಜಾ ದಿನಗಳಲ್ಲಿ ನೀವು ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಹಾಗೆಯೇ ಮೊಬೈಲ್ ಸಂಖ್ಯೆ 8277038000 ಆಕಾಶವಾಣಿ ಮಂಗಳೂರು. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
3: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
2: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
3: ಪರಿಸರ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವರೆ. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 KV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು, ಇನ್ನಷ್ಟು ಹಳೆಯ ಕಟ್ಟಡಗಳನ್ನು ಗುರುತಿಸಲಾಗಿದೆ, ಅವುಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಅನುದಾನದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕಾರವಾರ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ

0: ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆ ಇಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು, ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ

0: ಜುಲೈ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 ಕೆವಿ ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20ರಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3,139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಂಗೀತ ಬಾಲಚಂದ್ರ ಹಾಗೂ ಬಿ ಕೃಷ್ಣಕಾರಂತ್ ಅವರು ಹಾಡಿರುವ ವಿಶ್ವನಾಥ ಕುಲಾಲ್ ಮಿತ್ತೂರು ಅವರ ರಚನೆ ಕನ್ನಡವೆಂಬುದು ನಮ್ಮ ನೆಲ.

ನೋಡಿರದೋ ಮೂಡುತ್ತಿದೆ ಮೂಡಣದ ಮಹಡಿಯಲ್ಲಿ. ಮುದ್ದು ಮೂಡುವೆಳ್ಳೆ ಅವರ ರಚನೆಯನ್ನ ಹಾಡಿದ್ದಾರೆ ಸಂಗೀತಾ ಬಾಲಚಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತಾ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಪ್ರಿಯ ಕೇಳುಗರೆ, ಜುಲೈಕಾ ಏನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ನಿಷ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕೊಲಜಿ, ದೇರಳಕಟ್ಟೆ, ಮಂಗಳೂರು.

ಪ್ರೀತಿದ ಶ್ರೋತೃಲಿ, ಹಲೋ. ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲಿ. ಲೆಪ್ಪ ಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ ಎಸ್ಟಿಡಿ ಕೋಡ್ ಸೊನ್ನೆ ಎಣ್ಮ ರಡ್ಡು ನಾಲ್ಕು. ಮೊಬೈಲ್ ಎಣ್ಮ ರಡ್ಡು ಏಳು ಏಳು ಸೊನ್ನೆ ಮೂಜಿ ಎಣ್ಮ ಸೊನ್ನೆ ಸೊನ್ನೆ ಸೊನ್ನೆ. ಅಪಗಂಡ ಶ್ರೋತೃಲೆ, ಅಪ್ಪೆನ ಕೈದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಎಲ್ಲೆ ಕಾಂಡೆ.

0: ಪ್ರಿಯ ಕೇಳುಗರೆ, ಈ ಬೆಳಗ್ಗೆ 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಬೇಸಿಗೆ ರಜಾ ದಿನಗಳಲ್ಲಿ ನೀವು ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳು. ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ವಾರ್ತೆಗಳ ವಿವರ. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ ಎರಡು ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ಧದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ಧ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ಧಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ಧ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ಧಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ಧಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು, ಗೃಹ ಬಳಕೆ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ.

0: ಆಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ಧಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ಧಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆ ಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯಾ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ರಾಗರಂಜನೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಏ ಜವಾನಿ ಹೇ ದಿವಾನಿ ಚಿತ್ರದ ಗೀತೆ ಹಾಡಿದ್ದಾರೆ ಶಿಲ್ಪಾರಾವ್ ಹಾಗೂ ಶ್ರೀರಾಮಚಂದ್ರ ಮೈನಂಪತಿ. ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ.

ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರಕ್ಕಾಗಿ ಕಮಲ್ ಖಾನ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಹಾಗೂ ಅನು ಮಲಿಕ್ ಅವರ ಧ್ವನಿಯಲ್ಲಿ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿಯವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅನು ಮಲಿಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಗುಲಾಂ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೇಸಿಗೆಯ ರಜಾ ದಿನಗಳಲ್ಲಿ ನೀವು ನಿಮ್ಮ ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611 STD ಕೋಡ್ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000.

0: ಕೆಟಿ ಗಟ್ಟಿಯವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿ ಕೆಂಪು ಕಳವೆ. ಕನ್ನಡ ಮಣ್ಣಿನ ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೆಂಪು ಕಳವೆಯ ಇಲ್ಲಿಯವರೆಗಿನ ಕಥೆ.
1: ಜೂಜನ ಮದುವೆಗೆ ಒಪ್ಪಿಗೆ ಸೂಚಿಸಿದ ಮಾನು, ಮಾದನ ಮದುವೆಯಾಗದೆ ಜೂಜನ ಮದುವೆನಾ ಅನ್ನೋ ಪ್ರಶ್ನೆ ಎದುರಾಯಿತು. ಕುಟುಂಬದ ಖರ್ಚನ್ನು ನಿಭಾಯಿಸುವಷ್ಟು ಸಂಪಾದನೆ ಆಗುವವರೆಗೂ ಮದುವೆಯಾಗುವ ಯೋಚನೆ ಇಲ್ಲ ಅನ್ನೋ ಉತ್ತರ ಮಾದನದು. ವಂಶ ಬೆಳೆದಂತೆಲ್ಲ ಒಟ್ಟಿಗೆ ಹಂಚಿ ತಿನ್ನಲು ಜೀವಿಸಲು ಕಷ್ಟ, ಒಂದಲ್ಲ ಒಂದು ಸಮಸ್ಯೆ ಎದುರಾಗಿಯೇ ಎದುರಾಗುತ್ತದೆ ಅನ್ನೋ ಸಮಸ್ಯೆಗೆ ಲಾಯರ್ ರೀತಿಯಲ್ಲಿ ಪರಿಹಾರ ಸೂಚಿಸಲು ಮುಂದಾದ ಮಾದ. ನಮ್ಮ ಆಸ್ತಿಯನ್ನು ನಾಲ್ಕು ಪಾಲು ಮಾಡೋದು, ಅವರವರ ಪಾಲನ್ನು ಅವರೇ ನೋಡಿಕೊಳ್ಳೋದು, ಜೂಜ ಹಾಗೂ ಬೂದನಿಗಾಗಿ ಎರಡು ಹೊಸ ಮನೆ ಕಟ್ಟೋದು, ಈಗಿರುವ ಹಳೆ ಮನೆಯಲ್ಲಿ ನಾನು ನೀನು ಅಂದರೆ ನೀನು ಎಲ್ಲರ ಜೊತೆಯಲ್ಲಿ ಇರೋದು, ಯಾರ ನಡುವೆಯೂ ತಿಕ್ಕಾಟ ಅಸಮಾಧಾನ ಇಲ್ಲದೆ ಎಲ್ಲ ಸುಖ ದುಃಖಗಳಲ್ಲಿ ಒಟ್ಟಿಗೆ ಇರುವ ವಿಚಾರವನ್ನು ಅಮ್ಮ ಮಾನುವಿನಲ್ಲಿ ಎಳೆ ಎಳೆಯಾಗಿ ಹೇಳಿದ ಮಾದ. ಇತ್ತ ಬೂದನ ಪ್ರೀತಿಯ ವಿಷಯ, ಕಲಿತ ಕಾಲೇಜಿನಿಂದ ಬಂದ ಕೆಲಸದ ಕೊಡುಗೆ, ಮದುವೆ ನಂತರ ಮೈಸೂರಿನಲ್ಲೇ ವಾಸ, ಅಂದರೆ ವಾಸ್ತವದಲ್ಲಿ ಎಲ್ಲರೂ ಅವರು ಇರುವಲ್ಲಿಯೇ ಇದ್ದು ಒಂದಾಗಿಯೇ ಇರೋದು ಅನ್ನೋ ವಿಚಾರ ಮಾದ ಮಾನುವಿನಲ್ಲಿ ಪ್ರಸ್ತಾಪಿಸಿದ. ಒಂದು ದಿನ 13 ವರ್ಷಗಳ ಹಿಂದೆ ಮಾನುವಿನಿಂದ ಕಳವೆ ಭತ್ತ ತೆಗೆದುಕೊಂಡಿದ್ದ ಶಿವರಾಮಯ್ಯ ಈವರೆಗೆ ಹಣ ಆಗಲಿ ಕಳವೆ ಭತ್ತ ಆಗಲಿ ಕೊಡದಿದ್ದಾಗ ವಸೂಲು ಮಾಡಲು ಆತನ ಮನೆ ಕಡೆ ಹೋದ ಮಾದ. ಆದರೆ ಕಳವೆ ಬೆಳೀತಾ ಇಲ್ಲ, ಅದರ ಬೀಜ ಇಲ್ಲ, ಬೇಕಾದ್ರೆ ಹಣ ಕೊಡ್ತೇನೆ ಅಂತ ಹೇಳಿ ಶಿವರಾಮಯ್ಯ ಹೊರಟು ಹೋದ. ಆದರೆ ಸತ್ಯದ ದರ್ಶನಕ್ಕಾಗಿ ಶಿವರಾಮಯ್ಯನಲ್ಲಿ ಹೋದ ಮಾದನ ಉದ್ದೇಶ ಸಫಲವಾಗಲಿಲ್ಲ. ಇತ್ತ ಒಂದು ದಿನ ಕೋರ್ಟಿನತ್ತ ಮಾದನ ಕೋಣೆಗೆ ಶಿವರಾಮಯ್ಯನ ಮಗಳು ಗೌರಿಯ ಆಗಮನ. ಕಳವೆ ಭತ್ತದ ಕುರಿತು ಶಿವರಾಮಯ್ಯನನ್ನು ಪ್ರಶ್ನಿಸಿದ ಬಗ್ಗೆ ಮಾದ ಹಾಗೂ ಗೌರಿಯ ಮಾತುಕತೆ ಸಾಗಿತು. ಜಿದ್ದಿನಿಂದ ಬಂದದ್ದಲ್ಲ, ಕಳವೆ ಭತ್ತಕ್ಕಾಗಿ ಬಂದದ್ದು, ಅದರಲ್ಲೂ ಶಿವರಾಮಯ್ಯನನ್ನು ನೋಡಲು ಬಂದುದು. ಆದರೆ

0: ಶಿವರಾಮಯ್ಯನ ಸುಳ್ಳು, ವಂಚನೆ, ಮೋಸ ಬದಲಾಗಲೇ ಇಲ್ಲ ಅನ್ನೋ ವಿಚಾರ ಮಾದನದು. ಸತ್ಯ ದರ್ಶನಕ್ಕಾಗಿ ಶಿವರಾಮಯ್ಯನ ಜೀವನ ಚರಿತ್ರೆ ಬರೆಯಲು ಮುಂದಾದ ಮಾದ. ಆದರೆ ಬಡವ ಶ್ರೀಮಂತ ಅನ್ನೋ ಬೇಲಿ ಇರೋವರೆಗೂ ಸತ್ಯ ದರ್ಶನ ಆಗಲಾರದು ಅನ್ನೋ ಮಾತು ಮಾದನದು. ಈ ನಷ್ಟಕ್ಕೆ ಪರಿಹಾರ ಸೂಚಕವಾಗಿ ಗೌರಿ ಬಳಿ ಮಾದ, ನನ್ನನ್ನು ಮದುವೆಯಾಗಿ ಅನ್ನೋ ಗಂಭೀರ ಮಾತು ಬಂತು. ಈ ಮಾತಿಗೆ ಶಾಕ್ ಆದಳು ಗೌರಿ. ಇತ್ತ ಒಂದು ದಿನ ಸಾಯಂಕಾಲ ಮಾನುವಿನ ಮನೆಯ ಜಗಲಿಯಲ್ಲಿ ಶಿವರಾಮಯ್ಯನ ಕೆಲಸದವನು ತಂದುಕೊಟ್ಟ ಕಳವೆ ಭತ್ತದ ಗೋಣಿಚೀಲ. 10 ಸೇರು ಕಳವೆ ಭತ್ತವನ್ನು ಕಳುಹಿಸಿದ ಗೌರಿ ಮಾದನ ಚರಿತ್ರೆಯನ್ನು ಬರೆಯುವ ಹುನ್ನಾರದಲ್ಲಿದ್ಲು. ನನ್ನ ಚರಿತ್ರೆಯನ್ನು ಬರೆಯೋದಾದರೆ ಅಮ್ಮ ಮಾನುವಿನ ಸಂದರ್ಶನ ಮಾಡಬೇಕು, ಅವಳ ಚರಿತ್ರೆಯೇ ನನ್ನ ಚರಿತ್ರೆ ಅನ್ನೋ ಮಾತು ಮಾದನದು. ಒಂದು ದಿನ ಮಾನುವನ್ನು ಕಾಣಲು ಗೌರಿಯ ಆಗಮನವಾಯಿತು. ಮಾನುವಿನ ಜೀವನದ ಕಥೆ, ಯಾತ್ರೆ, ಜೂಜನ ತೋಟದ ನೋಟ ಹಾಗೂ ಊಟದ ಸವಿಯನ್ನು ಸವಿದ ಗೌರಿಯ ಬಗ್ಗೆ ಮಾನು ಮಾದನಿಗೆ ಹೇಳಿದ್ಲು.
1: ಈಗ ಕೇಳಿ ಕೆಂಪು ಕಳವೆ ಬಾನುಲಿ ಧಾರಾವಾಹಿಯ 33ನೇ ಕಂತು.
2: ಬಹಳ ದಿನಗಳ ಕಾಲ ಗೌರಿ ಕಾಣಿಸ್ಲಿಲ್ಲ. ನೀನು ಅವಳನ್ನ ಪ್ರೀತಿಸ್ತಾ ಇದ್ದೀಯಾ ಅಂತ ಮಾದನ ಮನಸ್ಸು ಒಮ್ಮೆ ಕೇಳಿತು. ಪ್ರೀತಿ ಅನ್ನೋದು ಬಂಧನ ಅಲ್ವಾ ಅಂತ ಆತನ ಮನಸ್ಸೇ ಮರುಪ್ರಶ್ನೆ ಹಾಕಿತು. ಮಾದ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸಿದ. ಪ್ರೀತಿ ಬಂಧನ ಆಗಬಾರ್ದು, ಗಂಡ ಹೆಂಡತಿ ಒಬ್ಬರು ಇನ್ನೊಬ್ಬರ ಆಸ್ತಿ ಅಂತ ಆಗಬಾರ್ದು. ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿ ಹಾಗಾಗೋ ಸಂಭವ ಇದೆ. ಆದ್ರಿಂದ ಗಂಡ ಹೆಂಡತಿ ಸ್ನೇಹಿತರ ಹಾಗೆ ಇದ್ರೇನೆ ಒಳ್ಳೆಯದು. ಸ್ವತಂತ್ರ ಘಟಕಗಳಾಗಿ ಒಟ್ಟಿಗೆ ಬದುಕೋದ್ರಲ್ಲಿ ಆನಂದ ಇದೆ, ಒಬ್ರು ಇನ್ನೊಬ್ಬರ ವಸ್ತುವಾಗಿ ಬದುಕೋದ್ರಲ್ಲಿ ಆನಂದ ಇಲ್ಲ. ನೀನು ನನ್ನದು ಅನ್ನೋ ಹಾಗೆ ಬದುಕುವವರ ಮಧ್ಯೆ ಜಗಳ ಆಗೋದು ಹೆಚ್ಚು. ಸ್ನೇಹಿತರಂತೆ ಇರೋ ಗಂಡ ಹೆಂಡತಿಯ ನಡುವೆ ಜಗಳ ಕಡಿಮೆ ಅಂತ ಹೇಳ್ಬೋದು.
3: ಒಂದು ದಿನ ಗೌರಿ ನಮಸ್ತೆ ಅಂತ ಮಾದನ ಕೋಣೆಗೆ ಬಂದ್ಲು. ಮಾದ ನಮಸ್ತೆ ಅಂದ. ಎಲ್ಲಿ ಹೋಗಿದ್ರಿ ಇಷ್ಟು ದಿನ, ಕಾಣಿಸ್ಲಿಲ್ವಲ್ಲ ಅನ್ನೋ ಅವಳು ನಿರೀಕ್ಷಿಸಿದ ಪ್ರಶ್ನೆಯನ್ನ ಮಾದ ಕೇಳಲಿಲ್ಲ ಅಂತ ಅವಳ ಮುಖಭಾವದಿಂದ ಅರ್ಥ ಆಯಿತು.
4: ಓ ಗೌರಿ, ಏನು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ವಾ?
5: ಯಾಕೆ?
4: ನಿಮ್ಮ ಕಣ್ಣುಗಳು ಕೆಂಪಗಿವೆ. ಬಹುಶಃ ಯಾರ ಜೊತೆಗೋ ಜಗಳ ಮಾಡಿರಬೇಕು. ಯಾರ ಜೊತೆಗೆ ಅಂತ ಹೇಳಬೇಕಾಗಿಯೇ ಇಲ್ಲ. ಮತ್ತಾರ ಜೊತೆಗೆ? ನಿಮ್ಮ ಅಪ್ಪನ ಜೊತೆಗೆ.
5: ಯಾಕೆ? ಅಮ್ಮನ ಜೊತೆ ಮಕ್ಕಳು ಜಗಳ ಆಡಲ್ವಾ?
4: ಆಡ್ತಾರೆ ಆಡ್ತಾರೆ, ಆದ್ರೆ ಅದು ನಿದ್ದೆ ಕೆಡಿಸೋದಿಲ್ಲ. ಅದೆಷ್ಟು ಜೋರಾಗಿದ್ರು ಮಲಗುವ ಹೊತ್ತಿಗೆ ಮನಸ್ಸು ಹಗುರಾಗಿ ನಿದ್ರೆ ಬರುತ್ತೆ.
5: ಜಗಳ ಹೌದು ಅಂತ ಒಪ್ಕೊಳ್ತೀನಿ, ಆದ್ರೆ ಅಪ್ಪನ ಜೊತೆಯೇ ಅಂತ ಹೇಗೆ ಹೇಳ್ತೀರಿ?
4: ಅದನ್ನು ಆ ನಂತರ ಹೇಳ್ತೀನಿ. ನಾನು ಹೇಳಿದ್ದು ಸರಿಯಾ ಅಲ್ವಾ ಹೇಳಿ.
5: ಸರಿ ಅಂತಿಟ್ಕೊಳ್ಳಿ, ಆದ್ರೆ ಹೇಗ್ ಹೇಳಿದ್ರಿ ಅಂತ ಹೇಳಿ.
4: ಅದು ಬಹಳ ಸಿಂಪಲ್ ಗೆಸ್ ಗೌರಿ. ಮಕ್ಕಳು ಹೆಚ್ಚಾಗಿ ಜಗಳ ಮಾಡೋದು ಅಪ್ಪನ ಜೊತೆಗೆ ಹೊರತು ಅಮ್ಮನ ಜೊತೆಗಲ್ಲ. ಅದರಲ್ಲೂ ನಿದ್ದೆ ಕೆಡಿಸುವಂತ ಜಗಳ ಆಗಿದ್ರೆ ಅಪ್ಪನ ಜೊತೆಗೇ ಇರಬೇಕು.
5: ಸರಿ ಒಪ್ಪಿದೆ, ಜಗಳದ ಕಾರಣ ಏನು ಅಂತಾನೂ ಹೇಳಿಬಿಡಿ.
4: ಇಲ್ಲ ಇಲ್ಲ, ಅದನ್ನ ಹೇಳೋದಿಲ್ಲ.
5: ನಿಮ್ಗೆ ಗೊತ್ತಿಲ್ಲ ಅನ್ನಿ.
4: ನಿಜವಾಗಿಯೂ ನಂಗೆ ಗೊತ್ತಿಲ್ಲ, ಆದ್ರೆ ಗೆಸ್ ಮಾಡಬಹುದು. ವೈಲ್ಡ್ ಗೆಸ್.
5: ವೈಲ್ಡ್ ಗೆಸ್ ಆದ್ರೆ ವೈಲ್ಡ್ ಗೆಸ್ ಮಾಡಿ.
4: ಬೇಡ, ಅದು ನಿಮ್ಮ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟ ವಿಷಯವೂ ಆಗಿರಬಹುದು.
5: ಜಗಳ ಆಗೋದು ಯಾವಾಗ್ಲೂ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟ ವಿಷಯದಲ್ಲೇ. ಲೋಕದ ವಿಚಾರದಲ್ಲಿ ಯಾರು ಜಗಳ ಮಾಡ್ತಾರೆ? ಅದಿರ್ಲಿ, ಅದೇನು ಅಂತ ಹೇಳಿ.
4: ಕ್ಷಮಿಸಿ, ಹೇಳಲ್ಲ.
5: ಈಗ ನಾನು ನಿಮ್ ಹತ್ರ ಬಂದಿರೋದು ಬೇರೆ ಒಂದು ಮುಖ್ಯ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳೋದಕ್ಕೆ.
4: ಆಗ್ಲಿ ಕೇಳಿ.
5: ನಿಮ್ಗೆ ವಕೀಲಿ ವೃತ್ತಿ ಇಷ್ಟನಾ?
4: ಇದಕ್ಕೆ ಅಭಿಪ್ರಾಯ ಅಂತ ಹೇಳ್ತಾರಾ? ಆಗ್ಲೇ ನನ್ನ ಜೀವನ ಚರಿತ್ರೆ ಬರಲಿಕ್ಕೆ ಶುರು ಮಾಡಿದ್ರ ಹೇಗೆ?
5: ಆ ವಿಚಾರ.
4: ಸರಿ ಸರಿ, ಆ ವಿಚಾರ ಬಿಟ್ಟೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ವಕೀಲ ವೃತ್ತಿಯನ್ನ ನಂಗೆ ಆಯ್ದುಕೊಟ್ಟಿರೋದು ನನ್ನ ಬದುಕು. ಅದು ನನ್ನ ಆಯ್ಕೆ ಆಗಿರಲಿಲ್ಲ, ಆದ್ರೆ ಬದುಕು ಕೊಟ್ಟಿರೋದನ್ನ ಸ್ವೀಕರಿಸಲೇಬೇಕು ಮತ್ತು ಇಷ್ಟಪಡಲೇಬೇಕು ಅನ್ನೋದು ನನ್ನ ಭಾವನೆ.
5: ಈ ಜುಡಿಷಿಯಲ್ ಸರ್ವಿಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
4: ನಾವು ಕೆಲಸ ಮಾಡ್ತಿರೋದೇ ಅದರ ನೆರಳು ಮತ್ತು ಬೆಳಕಿನಲ್ಲಿ. ಒಳಗಿನವನಾಗಿ ಅದರ ಬಗ್ಗೆ ಅಭಿಪ್ರಾಯ ಹೇಳೋದು ಅಂದ್ರೆ ನನ್ನ ಮೂತಿಯ ಬಗ್ಗೆ ನನ್ನ ಅಭಿಪ್ರಾಯವನ್ನೇ ಕೇಳಿದ ಹಾಗಾಗ್ತದೆ. ಹೊರಗಿನವನಾಗಿ ಅಭಿಪ್ರಾಯ ಹೇಳೋದಿದ್ರೆ ಜುಡಿಷಿಯರಿ ನ್ಯಾಯವಂತನಾಗಿ ಬದುಕಬೇಕೆನ್ನುವವನ ದೇವರು ಅಂತ ಹೇಳಬಹುದು. ಅದಿರ್ಲಿ, ಯಾಕೆ ಈ ಪ್ರಶ್ನೆ?
5: ನಾನು ನ್ಯಾಯಾಧೀಶ ಪದವಿಯನ್ನ ಬಹಳ ಇಷ್ಟಪಡ್ತೇನೆ.
4: ಒಳ್ಳೆಯದು, ಇಷ್ಟಪಡಲೇಬೇಕು. ನಾನು ಕೂಡ ಇಷ್ಟಪಡ್ತೇನೆ.
5: ನ್ಯಾಯಾಧೀಶ ಆಗೋದು ಇಷ್ಟನಾ?
4: ಅಲ್ಲ,

0: ನಾನು ಸಾಮಾನ್ಯ ಮನುಷ್ಯನ ಪರವಾಗಿ ಹೋರಾಡೋದನ್ನು ಇಷ್ಟಪಡ್ತೇನೆ, ಜನರ ಸೇವಕನಾಗಿರಲು ಇಷ್ಟಪಡ್ತೇನೆ. ನ್ಯಾಯಾಧೀಶನಾಗೋದು ಅಂದರೆ ಇರುವ ಒಂದು ವ್ಯವಸ್ಥೆಯ ಭಾಗ ಆಗೋದು. ಆ ನಾನು ಆ ಪದವಿಯನ್ನು ಗೌರವಿಸ್ತೇನೆ, ಯಾಕಂದ್ರೆ ಯಾರಾದರೂ ಮಾಡಲೇಬೇಕಾದಲ್ವೇ ಅದು. ಈ ಪ್ರಶ್ನೆಯನ್ನ ಯಾಕೆ ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಯಿತು.
1: ಯಾಕೆ?
0: ನಿಮಗೆ ನ್ಯಾಯಾಧೀಶ ಆಗುವ ಮನಸ್ಸು ಇದೆ, ಜುಡಿಷಿಯಲ್ ಟೆಸ್ಟ್ಗೆ ಕೂತ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ, ಬಹಳ ಸಂತೋಷ. ಗೋ ಅಹೆಡ್, ವಿಶ್ ಯು ಆಲ್ ದಿ ಬೆಸ್ಟ್.
1: ನೀವು ನಿಮ್ಮ ಲಾಯರ್ ಕೆಲಸದ ಜೊತೆಗೆ ಕಣಿ ಹೇಳುವ ಕೆಲಸವನ್ನ ಕೂಡ ಮಾಡಬಹುದು.
0: ಹೀಗೆ ಮಾಡಿದೆ ಹೀಗಾಯ್ತು ಅಂತ ಲಾಯರ್ ಬಳಿ ಬರುವವರೇ ಹೆಚ್ಚು ಮಂದಿ, ಹೀಗೆ ಮಾಡಲು ಹೊರಟಿದ್ದೇನೆ ಏನಾಗಬಹುದು ಅಂತ ಬರುವವರು ಕಡಿಮೆ. ಹೆಚ್ಚು ಮಂದಿ ಅಂಥವ್ರು ಬರಬೇಕು, ಅಂಥ ಕೆಲಸ ನಮಗೆ ಖುಷಿ ಕೊಡ್ತದೆ, ನ್ಯಾಯಾಲಯಗಳಲ್ಲಿರುವ ಕೇಸುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ.
1: ಹಾಗಾದ್ರೆ ನಾನೀಗ ನಿಮ್ಮ ಹತ್ರ ಅಭಿಪ್ರಾಯ ಕೇಳಿ ಬಂದಿರೋದಕ್ಕೆ ಫೀಸ್ ಕೊಡ್ಬೇಕೇನು?
0: ಕೊಡಿ.
1: ಎಷ್ಟು?
0: ಕೊಡಿ ಕೊಡಿ, ನಿಮಗೆ ಕೊಡಬೇಕೆನಿಸಿದಷ್ಟು ಕೊಡಿ.
1: ಇವತ್ತು ನನ್ನ ಬಳಿ ಹಣ ಇಲ್ಲ, ಇನ್ನೊಂದು ದಿವಸ ಕೊಡ್ತೇನೆ.
0: ಸರಿ ಸರಿ, ನಿಮ್ಮಿಷ್ಟ.

0: ಆದಷ್ಟು ಬೇಗನೆ ಮನೆ ಕಟ್ಟಿಸಬೇಕು, ಅನಂತರ ಮದುವೆ. ಒಂದು ವೇಳೆ ಮಾದ ತನ್ನ ಮದುವೆಯನ್ನು ಅನಿರ್ದಿಷ್ಟವಾಗಿ ಮುಂದಕ್ಕೆ ಹಾಕೋದಾದರೆ ತನ್ನ ಮದುವೆಗೆ ಮೊದಲು ಮನೆ ಆಗಬೇಕು ಅನ್ನೋ ಜಿದ್ದಿನಿಂದ ಜೂಜಾ ಬ್ಯಾಂಕಿನ ಸಾಲ ಪಡೆದು ತನ್ನಲ್ಲಿರುವ ಉಳಿತಾಯವನ್ನು ಸೇರಿಸಿ ಮನೆಯ ಕೆಲಸ ಆರಂಭಿಸಿಯೇ ಬಿಟ್ಟ. ಹಜಾರ, ಅಡುಗೆ ಕೋಣೆ, ಊಟದ ಕೋಣೆ ಮತ್ತು ಮೂರು ಮಲಗುವ ಕೋಣೆಗಳ ಸಾಕಷ್ಟು ವಿಸ್ತಾರವಾದ ತಾರಸಿ ಮನೆ. ಮನೆ ಸಿದ್ಧ ಆದ ಕೂಡಲೇ ಜೂಜಾ,
1: ಅಣ್ಣ ಹಳೆ ಮನೆನ ತೆಗೆದು ಬಿಡೋಣ?
2: ಅಮ್ಮ ಮತ್ತು ನಾನು ಅದರಲ್ಲಿರೋದಂತ ಮಾಡಿದ್ದೆ ಜೂಜಾ.
1: ನಾನು ಇಷ್ಟರವರೆಗೆ ನಿನ್ನ ಮಾತಿಗೆ ಎದುರು ಮಾತನಾಡಿದವನಲ್ಲ ಅಣ್ಣ, ಆದರೆ ಈ ಮಾತಿಗೆ ಎದುರಾಡಲೇಬೇಕು.
2: ಯಾವ ಮಾತಿಗೆ?
1: ಯಾವ ಮಾತಿಗೆ ಅಂತ ನಾನು ಹೇಳೋದಿಲ್ಲ, ನಿಂಗೆ ಗೊತ್ತಿದೆ ಈ ಮನೆ ಕಟ್ಟಿಸಿರೋದು ನನಗಲ್ಲ ನಮಗೆ. ಲೋಕದ ಮಾತು ನಮಗೆ ಬೇಡ, ನಿಜ. ಹಳೆ ಮನೆ ತೆಗೆಸಿಬಿಡೋಣ. ಬಂದವರೆಲ್ಲ ಅದೇನು ಅಂತ ಕೇಳಿಯೇ ಕೇಳ್ತಾರೆ. ಅವರಿಗೆ ಅಮ್ಮ ಮತ್ತು ಅಣ್ಣ ಆ ಮನೆಯಲ್ಲಿರೋದು, ನಾನು ಮತ್ತು ನನ್ನ ಕುಟುಂಬ ಈ ಮನೆಯಲ್ಲಿರೋದು ಅಂತ ಹೇಳಲು ನನ್ನಿಂದ ಆಗದು. ಅವರಿಗೆ ಆ ಮನೆಯ ಕತೆ ಹೇಳ್ತಾ ಇರೋದು ನನ್ನಿಂದ ಸಾಧ್ಯ ಇಲ್ಲ. ಅದು ಒಂದು ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ದಿದ್ರೆ ಅದು ಕೆಟ್ಟದಾಗಿ ಕಾಣುತ್ತೆ. ಹೆಚ್ಚೆಂದರೆ ಈ ಮಳೆಗಾಲ ಉಳಿದಿತ್ತು, ಅನಂತರ ಅದನ್ನು ಇದೇ ರೀತಿ ಉಳಿಸ್ಕೊಳ್ಬೇಕಾದ್ರೆ ಒಂದಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ.
2: ಆದರೆ ಈಗಲೇ ಕೆಡುವುದು ಬೇಡ ಜೂಜಾ, ಈ ಮಳೆಗಾಲ ಮುಗ್ದ ಮೇಲೆ ತೆಗೆಸೋಣ. ಮಳೆಗಾಲದಲ್ಲಿ ಬೇಯಿಸಿದ ಭತ್ತ ಒಣಗಿಸ್ಲಿಕ್ಕೂ ಆಗ್ತದೆ. ಹೇಗೂ ಮಳೆಗಾಲದ ನಂತರ ಕೊಯ್ದ ಪೈರು ಮತ್ತು ಭತ್ತದ ವ್ಯವಸ್ಥೆಗೆ ಒಂದು ಶೆಡ್ ಕಟ್ಟಿಕೊಳ್ಬೇಕಾಗ್ತದೆ. ಅದಕ್ಕೆ ಈಗಲೇ ಮತ್ತೆ ಒಂದಷ್ಟು ಖರ್ಚು ಮಾಡೋದು ಬೇಡ, ನಿಧಾನವಾಗಿ ಮಾಡಿಕೊಂಡ್ರಾಯ್ತು. ಎಲ್ಲದಕ್ಕೂ ತಕ್ಷಣ ಹೊಸ ಮನೆಯೇ ಅವಲಂಬಿಸಬೇಕು ಅಂತೇನಿಲ್ಲ. ಹಳೆ ಮನೆಯ ನಂಟು ಸ್ವಲ್ಪ ದಿವಸ ಇರಲಿ.
3: ಮಾದನ ಮಾತಿನ ಹಿಂದೆ ಆ ಮನೆಯ ಬಗ್ಗೆ ಅಮ್ಮನಿಗೂ ತನಗೂ ಇದ್ದ ಭಾವನಾತ್ಮಕ ಸಂಬಂಧದ ಅರಿವು ಜೂಜನಿಗೂ ಆದಂತೆ ತೋರಿತು. ಜೂಜಾ ಒಪ್ಪಿದ. ತನ್ನ ಮದುವೆ ಒಂದೆರಡು ವರ್ಷದ ನಂತರ ಅಂತ ಮಾದ ಹಠ ಹಿಡಿದ. ಅಷ್ಟೇ ಅಲ್ಲ, ಮಾದ ಜೂಜನನ್ನ ಕರೆದು ಗುಟ್ಟಾಗಿ ಹೇಳ್ದ.
2: ಜೂಜಾ, ನಾನು ಹೇಳೋದನ್ನ ಕೇಳು. ಗಾಬರಿ ಪಡಬೇಕಾದ ಅಥವಾ ದುಃಖಿಸಬೇಕಾದ ವಿಷಯ ಏನೂ ಅಲ್ಲ. ಒಂದು ವೇಳೆ ನಾನು ಮದುವೆ ಆಗೋದಿಲ್ಲ ಅಂತ ತೀರ್ಮಾನಿಸಿಬಿಟ್ರೆ ಅದು ನನ್ನ ಇಷ್ಟ ಅನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಹಾಗಂತ ನಾನು ಮದುವೆನೇ ಆಗೋದಿಲ್ಲ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ನನ್ನ ಮದುವೆ ನಂತರವೇ ನಿನ್ನ ಮದುವೆ ಅಂತ ನೀನು ಹಠ ಮಾಡೋದು ಬೇಡ. ನಾನು ನಿನ್ನ ಅಣ್ಣ, ಅಕ್ಕ ಅಥವಾ ತಂಗಿ ಅಲ್ವಲ್ಲ. ಅಮ್ಮನ ಕೆಲಸಗಳ ಭಾರವನ್ನು ಸ್ವಲ್ಪ ಹಗುರ ಮಾಡುವ ದೃಷ್ಟಿಯಿಂದ ನೀನು ಈಗ ಮದುವೆ ಆಗೋದು ಒಳ್ಳೆಯದು. ಅಲ್ಲದೆ ನಿನ್ನ ಬಿಡುವಿರದ ಕೆಲಸಗಳಲ್ಲಿ ನಿನಗೆ ಒಬ್ಬಳು ಸಂಗಾತಿ ಅಗತ್ಯ ಕೂಡ ಇದೆ. ನಿನ್ನಲ್ಲಿರುವ ಕನಸುಗಳಿಗೆ ಕೂಡ ಅಂಥ ಒಂದು ಸಂಗಾತಿಯಿಂದ ಅನುಕೂಲ ಆಗ್ತದೆ. ನೀನು ಆಯ್ಕೆ ಮಾಡಿರುವ ಹುಡುಗಿ ಅದಕ್ಕೆ ತಕ್ಕವಳು ಅನ್ನೋ ವಿಶ್ವಾಸ ನನಗಿದೆ ಜೂಜಾ.
0: ಜೂಜಾ ಮಾದನ ಮಾತನ್ನ ಅರ್ಥ ಮಾಡಿಕೊಂಡು ಮದುವೆ ಆಗಲಿಕ್ಕೆ ಒಪ್ಪಿಕೊಂಡ. ಗೃಹ ಪ್ರವೇಶದ ಬೆನ್ನಲ್ಲೇ ಮದುವೆ ಅಂತ ನಿರ್ಧರಿಸಿದರು. ಹೊಸ ಮನೆಗೆ ಗೃಹ ಪ್ರವೇಶ ಅನ್ನೋ ಸಂಪ್ರದಾಯ ಬೇಕಾಗಿಲ್ಲ ಅನ್ನೋದು ಮಾದನ ಅಭಿಪ್ರಾಯ ಆಗಿತ್ತು. ನಾನೊಂದು ಮನೆ ಕಟ್ಟಿದ್ದೇನೆ, ಬಂದು ನೋಡು ಅಂತ ಯಾರಿಗೂ ಹೇಳಬೇಕಾಗಿಲ್ಲ. ನಾವು ಮನೆ ಕಟ್ಟಿರೋದು ನಮ್ಮ ಅನುಕೂಲಕ್ಕಾಗಿಯೇ ವಿನ ಇತರರಿಗೆ ನಮ್ಮ ಸಾಧನೆಯನ್ನು ತೋರಿಸಿಕೊಳ್ಳಿಕ್ಕೆ ಅಲ್ಲ. ಹಾಗಿದ್ರೂ ಲೋಕಾರೂಢಿಗೆ ಒಂದು ಅರ್ಥ ಇರಬಹುದು, ಅದನ್ನು ಪೂರ್ತಿಯಾಗಿ ಅಲ್ಲಗಳೆಯೋದು ಬೇಡ ಅಂತ ನಿರ್ಧರಿಸಿ ತಮ್ಮ ಸಂತೋಷವನ್ನು ಮಾತ್ರ ಹಂಚಿಕೊಳ್ಳಲು ಕೆಲವರನ್ನು ಆಮಂತ್ರಿಸಲಿಕ್ಕೆ ನಿರ್ಧರಿಸಿದರು. ರಮಾನಂದ ಜೋಶಿ, ಹರಿ ಮತ್ತು ಕವಿ ಕುಮಾರರ ಹೊರತು ನಾಲ್ಕನೇ ಹೆಸರು ಮಾದನಿಗೆ ಸಿಕ್ಕಲಿಲ್ಲ.

0: ಎಲ್ಲರೂ ಸೇರಿಕೊಂಡು ಇನ್ನೊಂದು ಪಟ್ಟಿ ತಯಾರಿಸಿದರು. ಚೂ ಜನ ಭಾವಿ ಬೀಗರನ್ನ ಆಮಂತ್ರಿಸಲಿಕ್ಕೆ ನಿರ್ಧರಿಸಿದರು. ಪೇತ್ರುವನ್ನ ಸಂಸಾರ ಸಮೇತ ಬರಲಿಕ್ಕೆ ಹೇಳಿದರು. ಆತ ಕೂಡ ಸಂತೋಷದಿಂದ ಒಪ್ಪಿಕೊಂಡ. ಮೂಸಾ ಮತ್ತು ಅವನ ಮಕ್ಕಳನ್ನ ಗೃಹ ಪ್ರವೇಶಕ್ಕೆ ಬರ ಹೇಳಿದರು. ಜೂಜನಿಗೆ ಆತನ ವ್ಯವಹಾರದ ನಿಮಿತ್ತ ಚೂರಿಯಲ್ಲಿ 5-6 ಮಂದಿಯ ಸ್ನೇಹ ಸಂಪರ್ಕ ಆಗಿತ್ತು. ಅವರನ್ನ ಆಮಂತ್ರಿಸಲಿಕ್ಕೆ ಜೂಜಾ ನಿರ್ಧರಿಸಿದ. ಆಗ ಜೂಜಾ ತಮಾಷೆಯಾಗಿ,
1: ಇಡೀ ಗ್ರಾಮದ ಜನರನ್ನು ಆಮಂತ್ರಿಸಬಹುದು, ಕರೆದ್ರೆ ಎಲ್ಲರೂ ಬರ್ತಾರೆ, ಹಾಗೆ ಕರೆದ್ರೆ ಎಲ್ಲರೂ ಏನಾದರೂ ಉಡುಗೊರೆ ತಂದೆ ತರ್ತಾರೆ. ಅದನ್ನು ಪಟ್ಟಿ ಮಾಡಿಕೊಂಡು ಅವರ ಮನೆಗಳಲ್ಲಿ ಯಾವಾಗ ಶುಭ ಕಾರ್ಯ ನಡೆಯುತ್ತದೆ ಅಂತ ಕಾದುಕೊಳ್ತು ಅವರಿಗೆ ಉಡುಗೊರೆಯನ್ನು ನೀಡುವುದು ಒಂದು ದೊಡ್ಡ ಸಾಹಸವೇ.
2: ಪರವಾಗಿಲ್ಲ, ಜೂಜ ಕೂಡ ಸುಮಾರಾಗಿ ತನ್ನ ಹಾಗೆಯೇ ಯೋಚಿಸುತ್ತಿದ್ದಾನೆ ಅಂತ ಮಾದನಿಗೆ ಸಮಾಧಾನ ಆಯಿತು. ಮಾರರಾದ ತಮ್ಮ ದೇವರು ಯಾರೆಂದೇ ಅವರಿಗೆ ಗೊತ್ತಿರಲಿಲ್ಲ. ತಮ್ಮ ಬದುಕೆಂಬ ಅವಿರತ ಪೂಜೆಯಲ್ಲಿ ದೇವರನ್ನು ಹುಡುಕಬೇಕು ಅಂತ ಅವರಿಗೆ ಅನ್ನಿಸಲಿಲ್ಲ. ಮಾನವಿಗೆ ಸಹ ದೇವರ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವಳಿಗೆ ಗೊತ್ತಿದ್ದದು ಕಾಡೂರಿನಲ್ಲಿ ಮಾರರು ಯಾವುದೋ ಭೂತವನ್ನು ನಂಬುತ್ತಿದ್ರು ಅಂತ ಮಾತ್ರ. ನಂಬುವುದು ಅಂದರೆ ಕೋಳಿ ತಲೆ ಕೊಯ್ಯೋದು, ಅನಂತರ ಆ ಕೋಳಿಯನ್ನು ಪದಾರ್ಥ ಮಾಡಿ ತಿನ್ನೋದು. ಮಂತ್ರವೂ ಇಲ್ಲ, ಶ್ಲೋಕವೂ ಇಲ್ಲ.
0: ಮುದ್ರಿತ ಆಮಂತ್ರಣ ಪತ್ರಿಕೆ ಇಲ್ಲದೆ ಬಹಳ ಸರಳವಾಗಿ ಗೃಹ ಪ್ರವೇಶ ಸಮಾರಂಭ ನಡೀತು. ಆಮಂತ್ರಿತರು ಬರೋ ಮೊದಲೇ 3 ಮಕ್ಕಳು ಮಾನುನ ಕಾಲು ಮುಟ್ಟಿ ನಮಸ್ಕರಿಸಿ ಅವಳ ಜೊತೆಗೆ ಹೊಸ ಮನೆಯೊಳಗೆ ಹೊಕ್ಕರು. ಇದಕ್ಕಿಂತ ದೊಡ್ಡ ಪೂಜೆ ಇಲ್ಲ ಅಂತ ಅನ್ನಿಸ್ತು ಮಾತನಿಗೆ. ಅವರ ಜೊತೆ ಇದ್ದುದು ಅವರ ಸಂತೋಷದ ಅತಿದೊಡ್ಡ ಪಾಲುದಾರರಾದಂಥ ರಮಾನಂದ ಜೋಶಿ ಮತ್ತು ಹರಿ. ಅವರು ಬೆಳಗ್ಗೆಯೇ ಬಂದಿದ್ರು. ಅವರು ಕೂಡ ಮಾನುನ ಕಾಲು ಮುಟ್ಟಿ ನಮಸ್ಕರಿಸಿ ಅವರ ಜೊತೆಯಲ್ಲಿಯೇ ಮನೆಯೊಳಗೆ ಬಂದದ್ದು ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತಂತು. ಕುಮಾರ ಬರದೇ ಇದ್ದದ್ದು ಮಾದನಿಗೆ ಆಶ್ಚರ್ಯ ಅನ್ನಿಸಲಿಲ್ಲ. ಅವನ ಹೊರತು ತಾವು ಆಮಂತ್ರಿಸಿದ ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಬಂದಿದ್ರು. ಎಲ್ಲ ಸೇರಿ ಒಟ್ಟು 50 ಜನರಿಗಿಂತಲೂ ಕಡಿಮೆ.
2: ಜೂಜನ ಮದುವೆಯ ದಿನವನ್ನ ಗೃಹ ಪ್ರವೇಶಕ್ಕೂ ಮೊದಲೇ ನಿರ್ಧರಿಸಿದ್ರಿಂದ ಗೃಹ ಪ್ರವೇಶದ ಸಂದರ್ಭದಲ್ಲಿಯೇ ಸ್ನೇಹಿತರಿಗೆ ಬಾಯ್ದಿರಿಯಾಗಿ ಮದುವೆಯ ಆಮಂತ್ರಣವನ್ನು ಕೂಡ ನೀಡಿದ್ರು. ಯಾವ ಜಾತಿಯವರೂ ಅಲ್ಲದ ತಾವು ಜಾತಿಯ ಪ್ರಶ್ನೆ ಎತ್ತುವವರನ್ನ ಆಮಂತ್ರಿಸಬೇಕಾದ ಅಗತ್ಯವೇ ಇರಲಿಲ್ಲ. ಇಷ್ಟಕ್ಕೂ ಜಾತೀಯ ಅನ್ನುವ ಸಂಬಂಧ ಸಂಪರ್ಕ ಅವರಿಗೆ ಇದ್ರೆ ತಾನೇ.
0: ಮದುವೆಯಲ್ಲಿಯೂ ಮತ್ತೆ ಅದೇ 50 ಮಂದಿಯ ಮಹಾಸಭೆ. ಬಹಳ ಸರಳವಾದ ಮದುವೆ ಅಂತ ಹೇಳಬೇಕಾಗಿಯೇ ಇಲ್ಲ. ಸಂಬಂಧಿಕರು ಅನ್ನೋರು ಯಾರೂ ಇಲ್ಲದ ಬಹಳ ವಿಶಿಷ್ಟವಾದ ಮದುವೆ. ಮದುವೆಯ ವಿಧಿ ಕೂಡ ಬೀಗರ ಜೊತೆ ಸಮಾಲೋಚನೆ ನಡೆಸಿ ಅವರೇ ರೂಪಿಸಿಕೊಂಡದ್ದು. ಯಾವುದೇ ಸದ್ದು ಗದ್ದಲ ಇಲ್ಲ. ಮದುವೆಯ ವಿಧಿಯೂ ಅಷ್ಟೇ, ಹುಡುಗ ಹುಡುಗಿ ಪರಸ್ಪರ ಹೂಮಾಲೆ ಹಾಕ್ಕೊಳ್ಳೋದು, ಹುಡುಗ ಹುಡುಗಿಯ ಕೊರಳಿಗೆ ಮಂಗಳಸೂತ್ರ ಕಟ್ಟೋದು ಅಷ್ಟೇ. ಮಂತ್ರವೂ ಇಲ್ಲ, ಶ್ಲೋಕವೂ ಇಲ್ಲ. ಅತ್ಯಂತ ಶಾಂತವಾದ ಸರಳವಾದ ಮದುವೆ ಅನ್ನೋ ರಿವಾಜ್ನಲ್ಲಿ ಜೂಜಾ ಮತ್ತು ಸುಮತಿ ಗಂಡ ಹೆಂಡತಿ ಆದರು. ಆ ಹೊತ್ತು ಅಮ್ಮನಿಗೆ ಅವಳ ಮದುವೆ ಅನ್ನೋ ಜನರಹಿತ ಸಮಾವೇಶದ ನೆನಪು ಆಗಿಯೇ ಆಗಿರ್ತದೆ ಅಂದ್ಕೊಂಡ ಮಾದ.
2: ಜೂಜನ ಮದುವೆಯಾದ 6 ತಿಂಗಳ ನಂತರ ಭಾರತ ಸರ್ಕಾರದ ಕಾನೂನು ರೀತಿಯ ಗೌರಿ ಮತ್ತು ಮಾದ ಮದುವೆಯಾದರು. ಯಾರಿಗೂ ಹೇಳಲಿಲ್ಲ, ವಕೀಲರಿಬ್ಬರು ಸಾಕ್ಷಿಗಳಾದರು. ರಿಜಿಸ್ಟ್ರೇಷನ್ ಆಫೀಸ್ನಿಂದ ನೇರವಾಗಿ ಒಂದು ಟ್ಯಾಕ್ಸಿಯಲ್ಲಿ ಮನೆಗೆ ಬಂದರು.

0: ಮಾನುನ ಕಾಲು ಮುಟ್ಟಿ ನಮಸ್ಕರಿಸಿದರು.
1: ಎರಡು ದಿನಗಳ ನಂತರ ವಕೀಲರುಗಳಿಗೆ ಒಂದು ಸ್ನೇಹಕೂಟ ಏರ್ಪಡಿಸಿದರು. ಅವಳ ಮತ್ತು ಅವಳ ಅಪ್ಪ ಅಮ್ಮನ ನಡುವೆ ಮತ್ತು ಕುಟುಂಬದ ಮಂದಿಯ ನಡುವೆ ಏನೇನು ಜಟಾಪಟಿ ನಡೀತು ಅಂತ ಮಾದನಿಗೆ ಗೊತ್ತಿಲ್ಲ. ಎಂತೆಂಥ ಬೈಗಳು ಮತ್ತು ಕೆಟ್ಟ ಮಾತುಗಳನ್ನು ಗೌರಿ ಕೇಳಿಸಿಕೊಳ್ಬೇಕಾಯಿತು ಅಂತ ಮಾದನಿಗೆ ತಿಳಿಯಲಿಲ್ಲ. ಗೌರಿಯ ತಂದೆ ತಾಯಿ, ಅವಳ ಅಣ್ಣ ಮತ್ತು ಶಿವರಾಮಯ್ಯನ ಐದು ಅಳಿಯಂದರಲ್ಲಿ ಇಬ್ಬರ ದೃಷ್ಟಿಯಲ್ಲಿ ಗೌರಿ ಘೋರ ಅಪರಾಧಿ ಆಗಿದ್ಲು. ಆದರೆ ಇಬ್ಬರು ತಂಗಿಯಂದ್ರಿಂದ ಮತ್ತು ಒಬ್ಬ ಅಳಿಯನಿಂದ ಮಾದ ಮತ್ತು ಗೌರಿಯನ್ನು ಅಭಿನಂದಿಸುವ ಪತ್ರ ಬಂತು.
0: ಅವರ ಮದುವೆಯ ನಂತರ ಕೆಲವೇ ದಿನಗಳಲ್ಲಿ ನಡೆದ ಎರಡು ವಿಶೇಷವಾದ ಸಂಭವಗಳೆಂದರೆ, ಒಂದು, ಕುಮಾರ ತನ್ನ ಪತ್ನಿ ಮತ್ತು 3 ವರ್ಷದ ಮಗುವಿನ ಸಹಿತ ಮಾದನ ಮನೆಗೆ ಬಂದುದು. ಇನ್ನೊಂದು, ಚಂದ್ರಕಾಂತ್ ಶರ್ಮ ಹೆಂಡತಿ ಸುಮಾ ಮತ್ತು 5 ವರ್ಷದ ಮಗುವಿನ ಸಮೇತ ಕಾಸರಕ್ಕೆ ಮತ್ತು ಮಾದನ ಮನೆಗೆ ಬಂದುದು.
1: ಕುಮಾರ ತಮ್ಮ ಮನೆಗೆ ಬಂದದ್ದು ಒಂದು ಚಿಕ್ಕ ಖಾಸಗಿಯಾದ ಐತಿಹಾಸಿಕ ಘಟನೆ. ಚಂದ್ರಕಾಂತ್ ಶರ್ಮಾ ಕಾಸರಕ್ಕೆ ಬಂದದ್ದು ಕಾಸರದ ಇತಿಹಾಸದ ಒಂದು ಭಾಗ ಅನ್ನಬಹುದಾದ ಒಂದು ದೊಡ್ಡ ಘಟನೆ. ಹೀಗೂ ಸಾಧ್ಯ ಅಂತ ಕಾಸರದ ಜನ ಯಾವತ್ತೂ ಆಡಿಕೊಳ್ಳುವಂಥ ಒಂದು ಘಟನೆ. ಇತಿಹಾಸದ ಮೇಷ್ಟ್ರು ಚಂದ್ರಕಾಂತ್ ಶರ್ಮಾ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಅಂತಲೇ ಕಾಸರಕ್ಕೆ ಬಂದಿದ್ದರು ಅನ್ನೋದರಲ್ಲಿ

0: ಆತನಿಗೆ ಅನುಮಾನ ಇಲ್ಲ.
1: ಮಾದನು ಮದುವೆಯಾಗಿ 4 ತಿಂಗಳಾಗಿತ್ತು. ಮಳೆಗಾಲ ಮುಗೀತಾ ಬಂದಿತ್ತು. ಗದ್ದೆಯಲ್ಲಿದ್ದ ಕಳವೆಯ ಪೈರು ಹಣ್ಣಾಗ್ತಾ ಸುಗಂಧ ಹರಡ್ತಿತ್ತು. ಭಾನುವಾರ ಆದ್ದರಿಂದ ಗೌರಿ ಮತ್ತು ಮಾದ ಮನೆಯಲ್ಲೇ ಇದ್ರು. ಸಾಯಂಕಾಲದ ಚಹಾ ಕುಡಿದು ಮಾನು, ಜೂಜ, ಅವನ ಹೆಂಡತಿ, ಗೌರಿ ಮತ್ತು ಮಾದ ಅಂಗಳದಲ್ಲಿ ಕುಳಿತು ಹರಟೆ ಹೊಡಿತಾ ಇದ್ರು. ಅನಿರೀಕ್ಷಿತವಾಗಿ ಕುಮಾರ ಹೆಂಡತಿ ಮತ್ತು ಮಗುವಿನ ಜೊತೆ ಆಗಮಿಸಿದ. ಈಗ ಮಾದನ ಮನೆಯಲ್ಲಿ ಜೂಜನ ಮಾವ ಮಾಡಿದ ಸುಂದರವಾದ ಮರದ ಕುರ್ಚಿಗಳಿದ್ವು. ಎಲ್ಲರೂ ಎದ್ದು ನಿಂತು ಅತಿಥಿಗಳನ್ನ ಸ್ವಾಗತಿಸಿದರು.
0: ಕವಿ ಕುಮಾರನಿಗೆ ಮಾತಿನ ರೀತಿ ನೀತಿಗಳ ಹೊಲವು ಕಡಿಮೆ. ಆದ್ರಿಂದ ಅಂಥ ಒಂದು ಅಪರೂಪದ ಸಂದರ್ಭದಲ್ಲಿ ಮಾತು ಹೇಗೆ ಆರಂಭ ಆಗಬೇಕು ಹಾಗೆ ಆರಂಭ ಆಗಲಿಲ್ಲ.
2: ಮಾದ, ನಿನ್ನಲ್ಲಿ ಒಂದು ತಪ್ಪು ಅಭಿಪ್ರಾಯ ಉಂಟಾಗೋದನ್ನ ತಪ್ಪಿಸ್ಲಿಕ್ಕಾಗ್ಲಿಲ್ಲ ನನಗೆ. ನಿನ್ನ ಹಳೆ ಮನೆಗೆ ನಾನು ಬರಲಿಲ್ಲ.
3: ಪರವಾಗಿಲ್ಲ ಕುಮಾರ, ಅದೀಗ ನೆನಪಿಸ್ಕೊಳ್ಬೇಕಾದ ಸಂಗತಿ ಅಲ್ಲ. ಆಗ ನಿನ್ನನ್ನು ಬರುವಂತೆ ನಾನು ಹೆಚ್ಚು ಬಲವಂತ ಮಾಡಲಿಲ್ಲ ಅನಿಸ್ತದೆ. ಯಾಕಂದರೆ ಆಗ ಬಂದವರಿಗೆ ಕುಳಿತುಕೊಳ್ಳಿಕ್ಕೆ ಇಲ್ಲಿ ಒಂದು ಕುರ್ಚಿ ಸಹ ಇರಲಿಲ್ಲ.
2: ಆದರೂ ಮಾದ, ನೀನು ಅಷ್ಟು ಹೇಳಿದ ಮೇಲೂ ಬರದೇ ಇದ್ದದ್ದು ನನ್ನ ತಪ್ಪು ಅಂತ ನನಗನ್ನಿಸ್ತದೆ.
1: ಇತರರು ಆಡಿದ ಮಾತಿನಲ್ಲಿದ್ದ ಯಾವುದಾದರೂ ಒಂದು ವಿಷಯವನ್ನ ಕೇಳಿಸಿಯೇ ಇಲ್ಲ ಅನ್ನೋ ಹಾಗೆ ಇರೋದು ಕುಮಾರನ ಒಂದು ಸದ್ಗುಣವೇ ಆಗಿತ್ತು. ಈ ಸದ್ಗುಣ ಕೆಲವರಲ್ಲಿ ಎಷ್ಟು ಮೇಲ್ಮಟ್ಟದ್ದಾಗಿರ್ತದೆ ಅಂದರೆ, ಯಾರಾದರೂ ತಮಗಾದ ದೊಡ್ಡ ನಷ್ಟದ ಅಥವಾ ಕಷ್ಟದ ವಿಚಾರವನ್ನು ಹೇಳಿದಾಗಲೂ ಅವರಾಡುವ ಮಾತು ಅವರಿಗೆ ಆ ವಾಕ್ಯಗಳು ಕೇಳಿಸಿಯೇ ಇಲ್ಲ ಎಂಬಂತಿರ್ತದೆ. ಕುಮಾರ ಅಂಥವರಲ್ಲೊಬ್ಬ ಅನ್ನುವ ಅನುಭವ ಮಾದನಿಗೆ ಬಹಳ ಸಲ ಆಗಿತ್ತು.
3: ಅದು ಅಂತ ದೊಡ್ಡ ತಪ್ಪೇನಲ್ಲ ಕುಮಾರ. ಕವಿಗಳ ಮನಸ್ಸು ಕೆಲವೊಮ್ಮೆ ಎಲ್ಲೋ ಇರ್ತದೆ. ಸಾಮಾನ್ಯ ಬದುಕಿನ ಸಣ್ಣ ಸಣ್ಣ ವಿಚಾರಗಳು ಅವರ ಮನಸ್ಸಿಗೆ ಬಾರದೇ ಇರಬಹುದು. ಆದರೆ ಅದು ಅಕ್ಷಮ್ಯ ಏನೂ ಅಲ್ಲ. ಕಾವ್ಯ ಪ್ರೀತಿಯಿಂದ ಅದನ್ನೆಲ್ಲ ಕ್ಷಮಿಸಲೇಬೇಕು ನಾವು.
0: ಮಾದ ಸನ್ನಿವೇಶವನ್ನು ಹಗುರಾಗಿಸ್ಲಿಕ್ಕೆ ಹೇಳ್ದ. ಆದರೆ ಆತನ ನಗುವಿಗೆ ಪ್ರತಿಕ್ರಿಯೆಯಾಗಿ ಯಾರ ಮುಖದಲ್ಲಿಯೂ ನಗು ಕಾಣಿಸಲಿಲ್ಲ.
2: ಕವಿ ತಾನೂ ಕೂಡ ಇತರರಂತೆ ಮನುಷ್ಯ ಅನ್ನೋದನ್ನ ಮರೀಬಾರ್ದಲ್ಲ.
3: ಮರೆತರು ತೊಂದರೆ ಇಲ್ಲ. ಕವಿಗೆ ತನ್ನೊಳಗೆ ಒಂದು ಮಾನವೀಯ ಬದ್ಧತೆ ಇರ್ತದೆ. ಕವಿ ವಿಜ್ಞಾನಿಯ ದೃಷ್ಟಿಗೂ ಸಿಲುಕದ ಅನಂತದ ಆಚೆಗೆ ಹೋಗಿ ಅಲ್ಲೇನಿದೆ ಅಂತ ಹೇಳುವ ದ್ರಷ್ಟಾರನಷ್ಟೇ ಅಲ್ಲ, ತನ್ನ ಒಳಗೂ ಇರುವ ಅನಂತದಲ್ಲಿ ತನ್ನನ್ನು ಮತ್ತೆ ಮತ್ತೆ ಸೃಷ್ಟಿಸಿಕೊಳ್ಳುವ, ಹುಟ್ಟಿಸಿಕೊಳ್ಳುವ ಮಹರ್ಷಿ ಅಂತ ನನ್ನ ಭಾವನೆ. ಆ ಕಾರಣಕ್ಕೆ ಈಗ ನೀನು ನನಗೆ ನಿಜವಾಗಿಯೂ ಆಪ್ತನಾಗಿರುವೆ. ನೀನು ಇಷ್ಟರಲ್ಲೇ ಬಹಳ ಬೆಳೆದು ಬಿಟ್ಟೆ. ನಾನು ಸಣ್ಣವನಾಗಿಯೇ ಇರುವೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸದಿರುವ ಬಗ್ಗೆ ನನಗೆ ದುಃಖ ಇದೆ.
2: ಸಾಕು ಮಾದ, ನೀನು ನನ್ನ ಅಪರಾಧಿ ಪ್ರಜ್ಞೆಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದೀಯ.
3: ನಾವು ಮಾಡಬೇಕಾದುದೇನನ್ನೋ ಮಾಡಲಿಲ್ಲ ಅನ್ನುವ ಅಪರಾಧ ಪ್ರಜ್ಞೆ ಇಲ್ಲದ ಮನುಷ್ಯ ಇರಲಿಕ್ಕಿಲ್ಲ ಕುಮಾರ. ಅದಿಲ್ಲದವನು ಮನುಷ್ಯ ಕೂಡ ಅಲ್ಲ. ನೀನು ನಮ್ಮ ಹಳೆಯ ಮನೆಗೆ ಬಾರದಿದ್ದುದರಿಂದ ನೀನು ಏನೂ ಕಳೆದುಕೊಂಡಿರಲಿಕ್ಕಿಲ್ಲ. ನಾನೇನೋ ಕಳೆದುಕೊಂಡಿರುವೆ ಅನ್ನೋದು ನನ್ನ ಭ್ರಮೆಯೇ ಇರಬಹುದು. ವಾಸ್ತವದಲ್ಲಿ ನನಗೆ ಆ ಮನೆಯನ್ನು ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ. ಈಗಲೂ ನನಗೆ ಆ ಮನೆ ಬೇಕು. ಆದರೆ ನಾನದನ್ನು ಮತ್ತೆ ತರಲಾರೆ. ಇತಿಹಾಸವನ್ನು ಬದಲಾಯಿಸಲಿಕ್ಕಾಗುವುದಿಲ್ಲ ಅಂದರೆ ಇದೇ ಇರಬಹುದು.
2: ನಾನು ನಿನ್ನ ಎಲ್ಲ ಅಭಿಪ್ರಾಯಗಳನ್ನು ಮನ್ನಿಸ್ತೇನೆ. ಕಾನೂನನ್ನು ಕೂಡ ಕಾವ್ಯ ಅಂತ ಒಪ್ಕೊಳ್ತೇನೆ.
1: ಕುಮಾರನ ಮುಖದಲ್ಲಿ ನಗು ಇತ್ತು. ಅದು ಕಲ್ಮಶ ಇಲ್ಲದ ನಗುವಿನಂತೆ ಮಾದನಿಗೆ ತೋರ್ತು. ಆ ಕಾರಣಕ್ಕೆ ಮಾದ ಅವನನ್ನ ಮೆಚ್ಚಿಕೊಂಡ.
3: ನಿಜ, ನಾನು ಹೇಳ್ತಾ ಇದ್ದದ್ದು ಕಾನೂನುಗಳ ಪುಸ್ತಕಗಳಲ್ಲಿರುವ ಕಾನೂನುಗಳ ಬಗ್ಗೆ ಅಲ್ಲ. ಮನುಷ್ಯ ಅನ್ನೋದು ಒಂದು ಕಲಾತ್ಮಕ ಸೃಷ್ಟಿ ಅಂತ ಯಾರೋ ಕವಿ ಹೇಳಿದ್ದಾನೆ. ಒರಟಾದ ಮರದ ಮೇಲೆ ಅರಳುವ ಹೂವಿನಂತೆ ಮನುಷ್ಯ ಕೂಡ ಮಣ್ಣಿನ ಮೇಲೆ ಅರಳುವ ಒಂದು ಹೂವೇ ಆಗಿರಬಹುದು. ಎಲ್ಲ ಹುಟ್ಟಿನ ಮಹಾರಹಸ್ಯದಲ್ಲಿ ಒಂದು ಅಭೇದ್ಯ ಸಿದ್ಧಾಂತ ಇದೆ ಕುಮಾರ. ಅದನ್ನೇ ನಾನು ಲಾ ಅನ್ನೋದು, ಅದನ್ನೇ ಕಾವ್ಯ ಅನ್ನೋದು.
2: ಮರುಭೂಮಿಯ ಮರಳನ್ನು ಹಿಂಡಿ

0: ನೀರು ತೋರಿಸೋ ನಿನ್ನ ವಾದಗಳನ್ನ ನಾನು ಒಪ್ಪದೆ ವಿಧಿ ಇಲ್ಲ ಮಾದ. ನಾನು ಬರೇ ಕವಿ. ಸಂಸಾರಿ ಆದ ನಂತರ ಆ ನನ್ನ ಕಾವ್ಯಕ್ಕೆ ಗ್ರಹಣ ಹಿಡಿದಿದೆ.
1: ಈಗ ಕುಮಾರ ಮಾದನ ಕಣ್ಣಿಗೆ ಕವಿಗಿಂತಲೂ ಮಿಗಿಲಾದ ಮನುಷ್ಯನ ಹಾಗೆ ಕಾಣಿಸಿದ. ಆ ಕಾರಣಕ್ಕೆ ಮಾದನಿಗೆ ಆಪ್ತನೆನಿಸಿದ. ಕವಿಗಿಂತ ಮನುಷ್ಯ ದೊಡ್ಡವನು ಅಂತ ಅನ್ನಿಸ್ತು ಮಾದನಿಗೆ. ಅಲ್ಲಿಯವರೆಗೆ ಕುಮಾರ ಅನ್ನೋ ಕವಿಯ ಒಳಗೆ ಇರುವ ಮನುಷ್ಯ ಮಾದನಿಗೆ ಯಾಕೆ ಕಾಣಿಸ್ಲಿಲ್ಲ? ಅದಕ್ಕೆ ಕಾರಣ ಮಾದನಲ್ಲಿದ್ದ ಅಪಕ್ವತೆಯೇ ಅಥವಾ ಕುಮಾರನಲ್ಲಿದ್ದ ಅಪಕ್ವತೆಯೇ? ನಿರ್ಧರಿಸಲಾಗಲಿಲ್ಲ.
2: ಈ ಗಂಭೀರವಾದ ಚರ್ಚೆಯನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರೆ ಕುಮಾರ ಮತ್ತು ಅವರ ಕುಟುಂಬಕ್ಕೆ ಕುಡಿಯಲು ಏನಾದರೂ ಕೊಡ್ಬೋದು. ಏನಾದೀತು? ಚಾ, ಕಾಫಿ, ಎಳ್ನೀರು?
0: ಹಾ, ಎಳ್ನೀರಾಗ್ಬೋದು.
3: ಅದೇಕೋ ಆ ಕ್ಷಣ ಮಾದನಿಗೆ ಹರಿಯ ಮನೆಯಲ್ಲಿ ಅವನ ಅಮ್ಮ ಕೊಟ್ಟ ಕಾಫಿ ತಿಂಡಿಗಳ ನೆನಪಾಯಿತು. ಹೋಗದೆ ಬಹಳ ದಿನಗಳಾದವು. ಅಲ್ಲಿಗೆ ಒಮ್ಮೆ ಹೋಗಬೇಕು ಅಂದುಕೊಂಡ ಮಾದ.
1: ಕುಮಾರ ಮತ್ತು ಮಾದನ ನಡುವೆ ನಡೆದಂತಹ ವಾದ ಸಂವಾದ ಹೊರತು ಉಳಿದವರ ನಡುವೆ ಅಲ್ಲಿ ಯಾವುದೇ ಮಾತುಕತೆ ನಡೆಯಲಿಲ್ಲ. ಕುಮಾರನನ್ನ ಅಷ್ಟು ಕಾಲವೂ ದೂರದಿಂದ ಅಸ್ಪಷ್ಟವಾಗಿ ಮಾತ್ರ ಕಂಡಿದ್ದ ಮಾನವಿಗೆ ಅವನೊಡನೆ ಮಾತಾಡಬೇಕು ಅಂತ ತಿಳಿಯಲಿಲ್ಲವೋ ಏನೋ. ಮಾತುಗಾರ ಭೂತನಿದ್ರೆ ಕುಮಾರನನ್ನ ಮಾತುಗಳಿತಾ ಇದ್ದ ಅಂದ್ಕೊಂಡ. ಅವನಿರಲಿಲ್ಲ. ಜೂಜನಿಗೆ ಕುಮಾರನ ಜೊತೆ ಸಂಭಾಷಣೆ ನಡೆಸುವಷ್ಟು ಆತ್ಮೀಯತೆ ಇರಲಿಲ್ಲ. ಮಾದನಿಗೆ ಆಶ್ಚರ್ಯ ಉಂಟು ಮಾಡಿದ ಸಂಗತಿ ಅಂದರೆ ಗೌರಿ ಮತ್ತು ಕುಮಾರನ ಹೆಂಡತಿ ಒಂದೂ ಮಾತು ಆಡದೆ ಕೇವಲ ಮುಖಾಮುಖ ನೋಡಿ ಕುಳಿತಿದ್ದು. ಸಾಯಂಕಾಲ ಗೌರಿ ಒಬ್ಬಳೇ ಇದ್ದಾಗ ಮಾತ ಕೇಳಿದ.
4: ನೀನು ಅವರ ಹತ್ರ ಮಾತನಾಡದಿದ್ದದ್ದು ನಂಗೆ ಆಶ್ಚರ್ಯ ಆಯಿತು ಗೌರಿ. ಕುಮಾರನ ವಿಚಾರ ಬಿಡು, ನೀನು ಅವನ ಹೆಂಡತಿ ಹತ್ರ ಕೂಡ ಮಾತಾಡಲಿಲ್ಲ?
5: ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅವರಿಬ್ರು ನಿಮ್ಮ ಜಾತಕವೆಲ್ಲ ನಮಗೆ ಗೊತ್ತು ಅನ್ನೋ ಹಾಗೆ ಗಂಭೀರವಾಗಿದ್ರು. ಆಕೆಯ ಮುಖ ಅದ್ಯಾಕೋ ಗಂಟು ಹಾಕೊಂಡಂಗಿತ್ತು. ನಾನು ಆ ಗಂಟು ಬಿಚ್ಚಲು ಪ್ರಯತ್ನಿಸಲಿಲ್ಲ.
4: ಪ್ರಯತ್ನ ಮಾಡೋಣವೇ.
5: ಹೇಗೆ?
4: ನಾವು ಒಂದ್ಸಲ ಅವರ ಮನೆಗೆ ಹೋಗೋಣ, ಆಗದಾ?
5: ಅಂಥ ಉತ್ಸಾಹ ನಂಗಿಲ್ಲ, ಆದ್ರೂ ಹೋಗೋಣ.
4: ನೋಡು ಗೌರಿ, ಲೋಕದಲ್ಲಿ ಎಲ್ಲರನ್ನೂ ಪ್ರೀತಿಸಲು ಸಾಧ್ಯ ಇಲ್ಲ ಅನ್ನೋದು ನಂಗೆ ಯಾವತ್ತೂ ಮನವರಿಕೆ ಆಗಿದೆ. ಆದ್ರೆ ಯಾರನ್ನೂ ದ್ವೇಷಿಸಬಾರದು ಅಂತ ಯಾವತ್ತೂ ತೀರ್ಮಾನಿಸಿಕೊಂಡೆ.
5: ಆದ್ರೆ ನಿಂಗೆ ಕೆಲವೊಮ್ಮೆ ಸಿಟ್ಟು ಬರ್ತದಲ್ಲ?
4: ಸಿಟ್ಟು ಬೇರೆ, ದ್ವೇಷನೇ ಬೇರೆ. ಸಿಟ್ಟು ಅನ್ನೋದು ದ್ವೇಷ ಅಲ್ಲ, ಸಿಟ್ಟಿಗೆ ಕಾರಣ ಪ್ರೀತಿಯೇ ಆಗಿರಬಹುದು.
5: ನನ್ನ ಅಪ್ಪನ ಮೇಲೂ ಕೂಡ ನಿಂಗೆ ಸಿಟ್ಟು ಬಂದಿರ್ಲಿಲ್ವಾ?
4: ಬಂದಿತ್ತು ಗೌರಿ.
5: ಅದು ಪ್ರೀತಿ ಆಗಿರ್ಲಿಕ್ಕಿಲ್ಲ ಅಲ್ವಾ?
3: ಗೌರಿ ಆಗ್ಲಿ ಮಾದ ಆಗ್ಲಿ, ಗೌರಿಯ ಅಪ್ಪನ ಬಗ್ಗೆ ಮಾತಾಡೋದು ತೀರಾ ಅಪರೂಪಕ್ಕೆ. ಅಪ್ಪ ಇಡೀ ಊರೇ ದ್ವೇಷಿಸುವ ಮನುಷ್ಯ. ಆತನ ಬಗ್ಗೆ ಆಂತರ್ಯದಲ್ಲಿ ತಿರಸ್ಕಾರ ಇಲ್ಲದಿರುವ ಮನುಷ್ಯನೇ ಇರಲಿಕ್ಕಿಲ್ಲ ಅನ್ನೋದಕ್ಕಾಗಿ ಗೌರಿಯ ಅಂತರಂಗದಲ್ಲಿ ದುಃಖ ಇರಬಹುದು ಅಂತ ಮಾದನಿಗೆ ಅನ್ನಿಸ್ತು. ಆದರೆ ಅಪ್ಪ ಅನ್ನೋ ಶಬ್ದವನ್ನ ತನಗೆ ಸಂಬಂಧ ಇಲ್ಲದ ಒಬ್ಬ ಪರಕೀಯ ಅನ್ನೋ ಭಾವದಲ್ಲಿ ಉಪಯೋಗಿಸಲಿಕ್ಕೆ ಗೌರಿ ಅಭ್ಯಾಸ ಮಾಡಿಕೊಂಡಿದ್ಲು.
6: ಕೆಂಪು ಕಳವೆ, ಕೆಟಿ ಗಟ್ಟಿಯವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿಯ 33ನೇ ಕಂತು ಪ್ರಸಾರವಾಯಿತು. ಭಾಗವಹಿಸಿದ ಕಲಾವಿದರು: ನಿರೂಪಕಿ ಎಸ್ ಉಷಾಲತಾ, ಮಾದ ಕೃಷ್ಣಮೋಹನ ತಲೆಂಗಳ, ಗೌರಿ ಮಮತಾ, ಜೂಜ ಕ್ರಿಸ್ಟೋಫರ್ ಡಿಸೋಜ, ಕುಮಾರ ಅರವಿಂದ ಕುಡ್ಲ. ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜನೆ ರಫೀಕ್ ಖಾನ್, ಹಾಡಿದವರು ಶೈನಿ ಪಿರೇರಾ, ನಿರ್ಮಾಣ ನೆರವು ದೀಪಾ ಪಾವಂಜೆ ಹಾಗೂ ಗೀತಾ ಉದಯ ಭಟ್. ಬಾನುಲಿ ರೂಪಾಂತರ, ನಿರೂಪಣೆ ಹಾಗೂ ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು 10:30 11:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೇಸಿಗೆಯ ರಜಾ ದಿನಗಳಲ್ಲಿ ನೀವು ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಇಂದು 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಚಕ್ರವರ್ತಿ ಅವರ ಗಾಯನದಲ್ಲಿ ರಾಗ ಭೈರಾಗಿ ಕೇಳುವಿರಿ.

ಆಕಾಶವಾಣಿ ಮಂಗಳೂರು, ಸಮಯ 9:25. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮನೆ ದೇವರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಮನ ಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಹೊಸ ಬೆಳಕು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯ ಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ

ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರು ಸಂಗೀತ ನೀಡಿರುವ ಒಂದಾಗಿ ಬಾಳು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿನ್ನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಮಂಗಳೂರು ಕೇಳಿ ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಇದುವರೆಗೆ ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ, ನಮ್ಮೆಲ್ಲರಿಗೂ ಕೂಡ ಅಜ್ಜಿ ಅಂದರೆ ಬಹಳ ಅಚ್ಚುಮೆಚ್ಚು. ಅಜ್ಜಿ ಮನೆ ಅಂತೇಳಿದಾಗ ಅದೊಂದು ನಮ್ಮ ಬಾಲ್ಯದ ಮರೆಯಲಾಗದಂತಹ ನೆನಪು ಅಂತಲೇ ಹೇಳ್ಬೋದು. ಅಜ್ಜಿ ನಮಗೆ ತೋರಿಸಿದಂತಹ ಆ ಪ್ರೀತಿ, ಆಕೆ ಹೇಳಿದಂತಹ ಕತೆಗಳು, ಅಲ್ಲಿ ನಾವು ಆಡಿದಂತಹ ತುಂಟಾಟಗಳು, ಹೀಗೆ ಸಾವಿರ ಸಾವಿರ ನೆನಪುಗಳು ನಮ್ಮಲ್ಲಿವೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ದಿನಗಳಲ್ಲಿ ನೀವು ನಿಮ್ಮ ನಿಮ್ಮ ಅಜ್ಜಿ ಮನೆಗಳಲ್ಲಿ ಕಳೆದಂತಹ ಬಾಲ್ಯದ ದಿನಗಳ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹಾಗಾದರೆ ನಮ್ಮ ಮೊದಲ ಕಾಲರ್ ಯಾರು ಅಂತ ನೋಡೋಣ.
1: ಹಲೋ
0: ಹಲೋ,
1: ಕುಂದಾಪುರದಿಂದ ಸುನಿಲ್ ಹಳೆಪೈದ.
0: ಕುಂದಾಪುರದಿಂದ ಸುನಿಲ್ ಅವರು, ಹೇಳಿ ಸರ್, ಹೇಗಿದ್ದೀರಿ?
1: ಓಕೆ ಫೈನ್ ಮೇಡಮ್, ನೀವು?
0: ನಾವು ಚೆನ್ನಾಗಿದ್ದೇವೆ. ಮಳೆ ಎಲ್ಲ ಬಂತ ಆ ಕಡೆ?
1: ಮಳೆ ಎಲ್ಲ ಇದೆ
0: ಇಲ್ಲ ಅಲ್ವಾ?
1: ಇಲ್ಲ, ಬಿಸಿಲು 39-40 ಡಿಗ್ರಿ ಹೋಗಿ ನಿಂತಿದೆ
0: ಅಲ್ಲ. ಹಾಗೆ ಮತ್ತೆ ಏನ್ ಹೇಳಿ ಸರ್?
1: ಸೆಕೆ ಸೆಕೆ ತಡೆಯುವುದಲ್ಲ.
0: ಹೌದು, ಸೆಕೆಗೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ. ಹೇಳಿ ಸರ್, ಇವತ್ತಿದ್ದು ವಿಷಯ ಗೊತ್ತಿದೆಯಾ ತಮಗೆ?
1: ಗೊತ್ತಿದೆ ಗೊತ್ತಿದೆ. ನಮ್ದು ಅಜ್ಜಿ ಮನೆ ಎರಡೂ ಕೂಡ ಅಪ್ಪನ ಅಮ್ಮನ ಮನೆ, ಅಮ್ಮನ ಅಮ್ಮನ ಮನೆ, ಅಂದ್ರೆ 700 meters ಡಿಸ್ಟೆನ್ಸ್ ಅಲ್ಲಿ ಇದೆ.
0: ಹೌದಾ? ಹತ್ರನೇ ಇದೆ.
1: ಹತ್ರನೇ ಇದೆ, 700 meters
0: ಅಷ್ಟೇ.
1: ಅಲ್ಲಿ ಅಜ್ಜಿ ಮನೇಲಿ ನಿಂತ್ಕೊಂಡ್ರೆ ಅಜ್ಜಿ ಮನೆ ತೋರುತ್ತೆ, ಅಜ್ಜಿ ಮನೇಲಿ ನಿಂತ್ಕೊಂಡ್ರೆ ಅಜ್ಜಿ ಮನೆ ತೋರುತ್ತೆ.
0: ಓ, ಬಹಳ ಒಳ್ಳೇದು ನಿಮ್ಗೆ ಹಾಗಿದ್ರೆ.
1: ಹೌದು, ನಾವು ಡೈಲಿ ವಿಸಿಟ್ ಕೊಡ್ತೇವೆ, ಬೇಸಿಗೆಲ್ಲ ರಜೆಯಲ್ಲಿ ಕೊಡೋದಂತಲ್ಲ.
0: ಎರಡು ಮನೆಗಳಿಗೂ ನಿಮಗೆ ಹತ್ರ ಹತ್ರ ಆಯ್ತು ಅಲ್ವಾ?
1: ಹೌದೌದು. ಅಲ್ಲಿ ಬಿಟ್ಕೊಳ್ಳೇ ಈ ಕಡೆ ಅಜ್ಜಿ ಮನೆಗೆ ಆಟ ಆಡ್ಲಿಕ್ಕೆ ಬರ್ತಿತ್ತು
0: ಅಲ್ಲ. ಆದ್ರೂ ಮೊದ್ಲೆಲ್ಲ ನಮಗೆ ಒಂದು ಶಾಲೆಗೆ ರಜೆ ಸಿಕ್ಕಿದ ಕೂಡ್ಲೆ ಮರುದಿನವೇ ನಾವು ಓಡ್ತಾ ಇದ್ದೇವೆ ಅಜ್ಜಿ ಮನೆಗೆ.
1: ಹೌದೌದು, ಕರೆಕ್ಟ್
0: ಅಲ್ಲ?
1: ನಮಗೆ ಅದು ಡೈಲಿ ಆಗಿತ್ತು.
0: ನಿಮಗೆ ಡೈಲಿ ಆಗಿತ್ತು, ಹಾಗಾಗಿ ನಿಮಗೆ ಬೇಸಿಗೆ ರಜೆವರೆಗೆ ಕಾಯ್ಬೇಕು ಅಂತ ಏನು ಇರ್ಲಿಲ್ಲ ಅಲ್ಲ?
1: ಇಲ್ಲ ಇಲ್ಲ, ಆತರ ಏನೂ ಇಲ್ಲ.
0: ಹೇಳಿ ಸರ್, ಅಲ್ಲಿ ನಿಮ್ಮದೇನಾದ್ರೂ ಸವಿ ನೆನಪುಗಳು ಅಥವಾ ಏನಾದ್ರೂ ಅದ್ರ ಬಗ್ಗೆ ನಿಮಗೆ ಹಂಚಿಕೊಳ್ಳಿಕ್ಕಿದ್ರೆ?
1: ಡೈಲಿ ದಿನಾನು ದಿನಾನ ಸಂಜೆ ಕಾಫಿ ಕುಡಿಲಿಕ್ಕೆ ಅಲ್ಲಿಗೆ ಹೋಗ್ತಿತ್ತು.

0: ಎಷ್ಟು ನೀವು ತುಂಬಾ ಜನ ಸೇರ್ತಿದ್ರ ಮಕ್ಕಳು?
1: ತಂದೆ ಮನೆಗೆ, ತಂದೆಯ ತಾಯಿ ಮನೆಗೆ ಸಂಜೆಗೆ ಕಾಫಿ ಕುಡಿಯಲಿಕ್ಕೆ ಹೋಗ್ತಿತ್ತು. ಅದೊಂದು ಕಡ್ಡಾಯ.
0: ಹಾಗೆ ಮತ್ತೆ ತುಂಬಾ ಜನ ಮಕ್ಕಳಿದ್ರ ನೀವೆಲ್ಲ ಒಟ್ಟಿಗೆ ಆಡ್ಲಿಕ್ಕೆ?
1: ತುಂಬಾ ಜನ ಇದ್ರು, ನಮ್ಮ ತಂದೆ ತಂಗಿ ಮಕ್ಕಳು ಮತ್ತೆ ಇಬ್ರು ತಂಗಿ ಮಕ್ಕಳು, ಸುಮಾರು ಜನ ಇದ್ರು.
0: ಎಲ್ಲ ತುಂಬಾ ಮಕ್ಕಳು ಒಟ್ಟಿಗೆ ಆಗುವಾಗ ಒಳ್ಳೆ ಆಟ, ಒಳ್ಳೆ ಒಳ್ಳೆ ಆಟಗಳೆಲ್ಲ ಆಡ್ಲಿಕ್ಕೆ ಆಗ್ತದೆ ಅಲ್ಲ?
1: ಎಲ್ಲ ಫ್ರೆಂಡ್ಸ್, ಸೇಮ್ ಫ್ರೆಂಡ್ಸ್.
0: ಹಾ, ಹೇಳಿ ಸರ್, ಇವತ್ತು ಯಾವ ಹಾಡು ಬೇಕಿತ್ತು ತಮಗೆ? ದೇವರ ಗುಡಿ ಚಿತ್ರದ್ದು. ಸರಿ ಸರಿ ಸರಿ ಸರ್, ತಮಗಾಗಿ ಹಾಡನ್ನ ಪ್ರಸಾರ ಮಾಡ್ತೇವೆ ಹಾಡನ್ನ. ಹೀಗೆ ಕಾಲ್ ಮಾಡ್ತಾ ಇರಿ ನಮಗೆ.
1: ಆಯ್ತು.
0: ಓಕೆ ಓಕೆ ಸರ್, ಧನ್ಯವಾದಗಳು, ಧನ್ಯವಾದಗಳು. ದೇವರ ಗುಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಇದು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ
0: ಸರಸ್ವತಿ
1: ಮಾತಾಡುದು
0: ಅವರು ಹೇಳಿ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ.
1: ನೀವು ತುಂಬ ದಿವಸ ಆಯ್ತಲ್ಲ ಮೇಡಮ್ ಬರದೆ.
0: ಆಹಾ, ಹಾಗೆ ಮತ್ತೆ
1: ಅಂದ್ರೆ
0: ಹೇಳಿ.
1: ನಾವು ರೇಡಿಯೋದಲ್ಲಿ ನಿಮ್ಮ ಎಲ್ಲರ ವಯಸ್ಸು ಕೇಳ್ತೇವಲ್ಲ.
0: ನಿಮಗೆ ಗೊತ್ತಾಗ್ತದೆ ನಾವು ಬರೆದಿದ್ರೆ ಅಲ್ಲ. ಹೇಳಿ ಹೇಳಿ ಮತ್ತೆ.
1: ಆದ್ರೆ ಮಧ್ಯಾಹ್ನ ಒಬ್ರು ಇರ್ತಾರೆ, ಆದ್ರೆ ಸಂಜೆ ಕೇಳ್ತೇವೆ. ನೀವೆಲ್ಲ ವಯಸ್ಸು ಕೇಳಲೇ ಇಲ್ಲ ನಾನು.
0: ಹಾಗೆ ಹಾಗೆ ಮತ್ತೆ.
1: ನಾವು ಅಜ್ಜ ಮನೆ ನಮ್ಮ ಈಶ್ವರ ಮಂಗಲದಲ್ಲಿ.
0: ಈಶ್ವರ ಮಂಗಲ?
1: ಈಶ್ವರ ಮಂಗಲ.
0: ಓಕೆ. ಹಾ ಹಾ,
1: ಅಲ್ಲಿ ನಮ್ಮ ಅಜ್ಜ ಮನೆ. ಅಲ್ಲಿಗೆ ನಾವು ಹೋಗಿಕೊಂಡಿದ್ದೇವೆ. ನಾವು ಇಲ್ಲಿಂದ ಹತ್ತಿರ ಆಗ್ತದಲ್ಲ.
0: ಪುತ್ತೂರಿನಿಂದ? ಹಾ
1: ಹಾ, ಅಜ್ಜ ಮನೆಗೆ ಹೋಗ್ತಿದ್ದೇವೆ. ಅಲ್ಲ, ಅಜ್ಜಿ ಅವರಿಗೆ ನಮ್ಮ ಅಮ್ಮ ಅಲ್ಲದೆ ಅಣ್ಣ ತಮ್ಮಂದಿರು ಇದ್ರು. ಅವರಿಗೆ
0: ಯಾರಿಗೆ? ಅಮ್ಮನಿಗೆ?
1: ಅಮ್ಮನಿಗೆ.
0: ಹಾ ಓಕೆ. ಹಾ ಹಾ,
1: ಹಾಗೆ ಅಮ್ಮನವರ ಅಮ್ಮ ಅಕ್ಕ, ಅವರ ಅಕ್ಕ ದೊಡ್ಡವರು, ಆಮೇಲೆ ಮತ್ತೊಂದು ಅಕ್ಕ, ಮತ್ತೆ ಇವರು ಸಣ್ಣವರು, ಮತ್ತೆ ಮಾವನವರು, ಮೂವರು.

0: ಓ, ತುಂಬಾ ಜನ ಇದ್ರೆ
1: ಹಾಗೆ
0: ಹಾಗಿದ್ರೆ.
1: ತುಂಬಾ ಜನ, ಅವರ ಮಕ್ಕಳೆಲ್ಲ ಆಟ ಆಡಿಕೊಂಡು ಎಲ್ಲ ಇರ್ತಿದ್ದೆವು.
0: ಹಾ ಹಾ
1: ಅವನ ಮಕ್ಕಳೆಲ್ಲ, ನಾವು ಮಾವನ ಮಕ್ಕಳಲ್ಲಿ ಒಟ್ಟಿಗೆ ಆಟ ಆಡ್ಲಿಕ್ಕಿಲ್ಲ, ನಾವು ಇಲ್ಲಿ ತಾಯಿ ಮನೆಯಲ್ಲಿ ಇರ್ತಿದ್ದೆವು.
0: ಹಾ ಹಾ
1: ಒಮ್ಮೊಮ್ಮೆ ಹೋಗುವಾಗ ಅಲ್ಲಿ ಆಟ ಆಡಿ ನಾವು ಬರ್ತಿದ್ದೆವು, ಒಂದು ವಾರ ನಿಲ್ತು ಅಜ್ಜಿ ಮನೆ ರಜೆಯಲ್ಲಿ ಹೋಗಿ ನಿಲ್ತು ಬರ್ತಿದ್ದೆವು.
0: ಅಜ್ಜಿ ಮನೆಯಲ್ಲಿ
1: ತಾಯಿ
0: ನಿಂತು.
1: ಹೇಳ್ತಿದ್ರು, ನೀವು ಬೇಗ ಬರ್ಬೇಕು ಅಲ್ಲಿ ಆಟ ಆಡಿ, ಅಲ್ಲಿ ಅಜ್ಜಿ ಮನೆಯಲ್ಲಿ ಅಜ್ಜಿ ಕಥೆಯನ್ನು ಕೇಳಿಕೊಂಡು ಅಲ್ಲೇ ಕೂತ್ಕೊಳ್ಬೇಡಿ ಅಂತ. ಅಜ್ಜಿ
0: ಆದ್ರೆ
1: ಕಥೆಯನ್ನು
0: ವಾಪಸ್ ಬರುವಾಗ
1: ತುಂಬಾ
0: ಮನಸ್ಸು
1: ಖುಷಿ
0: ಬರುವುದಿಲ್ಲ
1: ಆಗ್ತದೆ
0: ಅಲ್ಲ?
1: ಮೇಡಮ್. ಎಂತ ಮೇಡಮ್?
0: ಅಜ್ಜಿ ಮನೆಯಿಂದ ವಾಪಸ್ ಬರ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಅಲ್ಲ?
1: ಮನಸ್ಸು ಬರುದಿಲ್ಲ. ಹೌದು, ನಮ್ಮ
0: ಹೌದು.
1: ಅಕ್ಕನವರೆಲ್ಲ ಅವರು ಬರ್ತಾರೆ, ನಾವೆಲ್ಲ ಅಜ್ಜಿ ಕಥೆಯನ್ನು ಕೇಳಿಕೊಂಡು ಕೂತ್ಕೊಳ್ಳುದು, ನಾನು ನನ್ನ ತಮ್ಮ ತಂಗಿ ಎಲ್ಲ. ಅದಕ್ಕೆ ಅವರು ಹೇಳುದು, ನಮಗೆ ಇಲ್ಲಿ ನೀವು ಇಲ್ಲದಿದ್ರೆ ಬೇಸರ, ನಾವು ನನ್ನಲ್ಲಿ ತುಂಬಾ ಪ್ರೀತಿ ನನ್ನ ತಾಯಿಗೆ, ಹಾಗೆ ಅಲ್ಲಿ ಹೋಗಿ ಅಲ್ಲೇ ಕೂತ್ಕೊಳ್ಬೇಡಿ ಅಂತ ಹೇಳ್ತಾರೆ ನನ್ನನ್ನು.
0: ಹೌದು, ಅವರಿಗೂ ಮನೆಯಲ್ಲಿ ಬೋರ್ ಆಗ್ತದೆ ಮಕ್ಕಳಿಲ್ಲದಿದ್ರೆ ಅಲ್ವಾ?
1: ಹೌದು ಮೇಡಮ್,
0: ಹೌದು.
1: ಹೌದು.
0: ಮತ್ತೆ ಎಂತ ಅಜ್ಜಿ ಮನೆಯಲ್ಲೆಲ್ಲ ಕೃಷಿ ಕೆಲಸ ಎಲ್ಲ ಇತ್ತಾ?
1: ಕೃಷಿ ಉಂಟಲ್ಲ ಮೇಡಮ್,
0: ಹಾ.
1: ಗದ್ದೆ ತೋಟ ಎಲ್ಲ ಇತ್ತಲ್ಲ,
0: ಹ್ಮ್.
1: ಅಲ್ಲಿಗೆ ಗದ್ದೆ ಅಲ್ಲಿಗೆ ಓಡಿಕೊಂಡು ಹೋಗುದು, ಅಲ್ಲಿಂದ ಬರುವುದು, ಅಲ್ಲಿ ಒಂದು ಮನೆ ಮಾಡುದು, ಒಂದು ಎಲ್ಲ ಸ್ಕೂಲ್ ಅಲ್ಲಿ ಇತ್ತು, ಮನೆ ಮಾಡುದು, ಅಡಿಗೆ ಮಾಡುದು, ಎಲ್ಲ ಊಟ ಮಾಡುದು, ಅದು ಆಟವೇ ತುಂಬಾ ಖುಷಿ ಆಗಿ ಕೊಂಡಿತ್ತು ಮೇಡಮ್. ಈಗಿನ ಮಕ್ಕಳಿಗೆ ಇಲ್ಲಲ್ಲ ಅದೆಲ್ಲ.
0: ಹೌದು.
1: ಅದೇ
0: ಆಮೇಲೆ
1: ನಾನು
0: ಕೆಲಸದವರಿಗೆ ಚಾ ತಿಂಡಿ ಎಲ್ಲ ಹಿಡ್ಕೊಂಡು ಹೋಗ್ತಿದ್ರ ನೀವೇ?
1: ಮೇಡಮ್, ನೀವು ಹೇಳಿದ್ದು ಸರಿ,
0: ಹಾ,
1: ನಾವು ಅವರಿಗೆ ತಿಂಡಿ ಚಾ ಅನ್ನು ಬುತ್ತಿಯಲ್ಲೆಲ್ಲ ಕೊಂಡೋಗಿ ಕೊಡ್ತಿದ್ದೆ ಮೇಡಮ್.
0: ಕೊಡ್ತಿದ್ರಿ? ಹಾ ಹಾ
1: ತುಂಬಾ ಖುಷಿ, ಅದು ನೀವು ಹೇಳಿದ್ದು ಸತ್ಯವೇ.
0: ಅಲ್ಲ, ಏನ್ ಮಾಡುದು, ಈಗ ಮಕ್ಕಳು ಸಹ ಬಿಸಿ ಆಗಿದ್ದಾರೆ, ಅವರಿಗೂ ಬೇರೆ ಏನಾದ್ರೂ ಇರ್ತದೆ ಓದ್ಲಿಕ್ಕೆ ಎಲ್ಲ ಅಲ್ವಾ?
1: ಅವ್ರು ಓದ್ಲಿಕ್ಕೆ ಇರ್ತದೆ, ಮತ್ತೆ ಮೊಬೈಲ್. ಈಗಿನ ಮಕ್ಕಳು ಒಂದು ಎರಡು ಇದ್ರೆ ಮೇಡಮ್,
0: ಹ್ಮ್,
1: ಅವರಿಗೆ ಅವರನ್ನು ನಾವು ಅಲ್ಲಿಗೆ ಇಲ್ಲಿಗೆ ಕಳಿಸಿದ್ರೆ ಅದು ನಮಗೆ ಒಂದು ಬೇಸರ ಆಗ್ತದೆ, ಮತ್ತೆ
0: ಹೌದು ಹೌದು,
1: ಏನಾಯ್ತು ಏನಾಗ್ತದೆ ಅಂತ ಆಗ್ತದೆ ಅಲ್ಲ ಮೇಡಮ್.
0: ಖಂಡಿತ ಖಂಡಿತ ಖಂಡಿತ.
1: ಅದಕ್ಕೆ ಬೇಕಾಗಿ ಕಳಿಸುವುದಿಲ್ಲ ಈಗ,
0: ಹಾ,
1: ಅಜ್ಜಿ ಮನೆಯಲ್ಲಿ ಕಮ್ಮಿ ಇರುವುದು ಮಕ್ಕಳು.
0: ಅಲ್ಲ, ಹೌದು. ಹಾಗೆ ಮತ್ತೆ ಹೇಳಿ ಸರಸ್ವತಿ ಅವರು, ಯಾವ ಹಾಡು ಬೇಕಿತ್ತು ತಮಗೆ?
1: ನನಗೆ ಮಾತು ತಪ್ಪದ ಮಗ ಚಿತ್ರದಿಂದ ಮೇಡಮ್.
0: ಹ್ಮ್.
1: ಇಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ಒಂದು ಹಾಡು ಉಂಟಲ್ಲ.
0: ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು.
1: ಹೌದು ಮೇಡಮ್.
0: ಸರಿ, ಆ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ನಮಸ್ತೆ ನಮಸ್ತೆ. ಮಾತು ತಪ್ಪದ ಮಗ ಚಿತ್ರದ ಗೀತೆ ಕೇಳಿ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇದೆ, ಹಾಗೆಯೇ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಅಜ್ಜಿ ಮನೆಯಲ್ಲಿ ಕಳೆದಂತಹ ಬಾಲ್ಯದ ಸವಿ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದೇವೆ. ಇದೀಗ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್. ನಾನು ಸುಳ್ಯದಿಂದ ಶ್ರೀಧರ್ ಮೇಡಮ್ ಮಾತಾಡೋದು.
0: ಸುಳ್ಯದಿಂದ ಶ್ರೀಧರ್ ಅವರು.
1: ಹೌದು ಮೇಡಮ್.
0: ಹೇಳಿ ಸರ್, ಹೇಗಿದ್ದೀರಿ? ಹೇಗುಂಟು ಸುಳ್ಯದಲ್ಲಿ?
1: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್. ನಮ್ಮ ಆಕಾಶವಾಣಿ ಬಳಗದವರೆಲ್ಲ ಹೇಗಿದ್ದಾರೆ?
0: ಆಕಾಶವಾಣಿಯವರೆಲ್ಲ ಚೆನ್ನಾಗಿದ್ದಾರೆ.
1: ಸರಿ ಮೇಡಮ್, ಅಷ್ಟೇ ಬೇಕಾದ ನಮಗೆ. ನಿಮ್ಮ ಆಕಾಶವಾಣಿಯವರೆಲ್ಲ ಚೆನ್ನಾಗಿದೆ, ನಮಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಿರೂಪಣೆ ಮಾಡಿಕೊಂಡು ಇರ್ತೀರಿ ನೀವು
0: ಅಲ್ಲ?
1: ಹೌದು ಮೇಡಮ್.
0: ಹೌದು, ನಿಮ್ಮಂತ ಕೇಳುಗರಿದ್ರೆ ನಮಗೂ ಖುಷಿ ಆಗ್ತದೆ.
1: ಹೌದು ಹೌದು ಮೇಡಮ್.
0: ಹೇಳಿ ಸರ್, ಇವತ್ತಿನ ವಿಷಯ ಗೊತ್ತಿದೆಯಲ್ಲ ತಮಗೆ?
1: ಗೊತ್ತಿದೆ ಮೇಡಮ್. ಅಜ್ಜಿ ಮನೆಯಲ್ಲಿ.
0: ಹೌದು
1: ಮೇಡಮ್, ನಮಗೆ ಅಜ್ಜಿಯಂದಿರು ಇಬ್ರು, ಒಂದು ತಂದೆ ಅಮ್ಮ, ಇನ್ನೊಂದು ತಾಯಿ ಅಮ್ಮ.
0: ಅಮ್ಮನ ಅಮ್ಮ?
1: ಅಮ್ಮನ ಅಮ್ಮ. ನಾನು ಹೆಚ್ಚಾಗಿ ಕಳೆದು ನನ್ನ ಅಮ್ಮನ ಮನೆಯಲ್ಲಿ ಮೇಡಮ್. ಆದ್ರೆ ಅಮ್ಮನ ಅಮ್ಮನ ಅಮ್ಮನ ಪ್ರೀತಿ ನನಗೆ ತುಂಬಾ ಜಾಸ್ತಿ. ಯಾಕೆಂದ್ರೆ ನನ್ನ ಅಮ್ಮ ನಲ್ಲಿ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಸೋದರ ಮಾವಂದಿರಿಲ್ಲ ನನಗೆ. ಹಾಗೆ ನಾವು ಅಲ್ಲೇ ಕಳೀತಿದ್ದೆವು. ಅದರಿಂದಾಗಿ ನಮ್ಮೊಟ್ಟಿಗೆ ನಾವು ದೊಡ್ಡ ಕೂಡು ಕುಟುಂಬ, ಒಂದು 25 ಜನ ಎಲ್ಲ ಇರುವಂತಹ ಕುಟುಂಬ ನಮ್ದು. ಆ ಮನೆಯಲ್ಲಿ ಕೂಡ ಅಜ್ಜಿಗೆ ನಾನೆಂದ್ರೆ ಭಾರಿ ಪ್ರೀತಿ. ಅದು ಏನ್ ಗೊತ್ತಿಲ್ಲ, ನಾವು 7 ಮಕ್ಕಳಿದ್ರು ಕೂಡ ನನ್ನೊಟ್ಟಿಗೆ ಅಜ್ಜಿ ಒಂದು ನಮ್ಮೊಳಗಿನ ಬಾಂಧವ್ಯ ಅಷ್ಟು ಒಳ್ಳೆಯದು.
0: ಹೌದು, ಅದು ಕೆಲವರನ್ನು ಸ್ವಲ್ಪ ತುಂಬಾ ಹಚ್ಚಿಕೊಳ್ತಾರೆ.
1: ಹೌದು, ನಾನು ಅಜ್ಜಿಯೊಟ್ಟಿಗೆ ಮಲಗುತ್ತಿದ್ದೆ. ಸಾಧಾರಣ 10th ಆಗುವಲ್ಲವರೆಗೆ ಅಜ್ಜಿಯೊಟ್ಟಿಗೆ ಮಲಗುತ್ತಿದ್ದೆ. ಆಮೇಲೆ ನನ್ನ ಅಜ್ಜಿಯವರು ತೀರ್ಕೊಂಡ್ರು. ನನ್ನನ್ನು ಎಲ್ರೂ ಹೇಳ್ತಿದ್ರು, ಅಜ್ಜಿ ಪುಳ್ಳಿ ಅಜ್ಜಿ ಪುಳ್ಳಿ ಅಂತ ಹೇಳಿ ಎಲ್ಲ ತಮಾಷೆ ಮಾಡ್ತಾ ಇದ್ರು ಅಂತ ಕಾಲದಲ್ಲಿ. ಆದ್ರೆ ಈಗ ಎಲ್ಲ ಅಜ್ಜಿಗಳ ಪ್ರೀತಿ ಎಲ್ಲ ಕಡಿಮೆ ಮೇಡಮ್ ಸಿಗುದು. ಯಾಕೆಂತ ಹೇಳಿದ್ರೆ ಎಲ್ಲ ಹೊರಗೆ ಹೋಗ್ತಾರೆ, ಅಜ್ಜಿಯವರು ಮನೆಯಲ್ಲಿ ಇರ್ತಾರೆ, ಅಜ್ಜ ಅಜ್ಜಿ ಮನೆಯಲ್ಲಿ ಇರ್ತಾರೆ, ಅಜ್ಜಿಯ ಮಕ್ಕಳು ಅಲ್ಲ ಮಕ್ಕಳೆಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಉದ್ಯೋಗ ಮಾಡಿಕೊಂಡಿರುವಾಗ ಮಕ್ಕಳಿಗೆ ಅಜ್ಜಿಯ ಪ್ರೀತಿ ಸಿಗುದು ಕಡಿಮೆ ಮೇಡಮ್.
0: ಕಡಿಮೆ ಕಡಿಮೆ ಖಂಡಿತ.
1: ರಜೆಯಲ್ಲಿ ಬಂದ್ರು ಕೂಡ ಅವರಿಗೆ ನಾವು ಏನಾದ್ರೂ ಅವರು ಅವರನ್ನು ಬೇಸಿಗೆ ರಜೆಯಲ್ಲಿ ಕಳಿಸುದು ಅದು ಇದು ಅಂತ ಹೇಳಿಕೊಂಡು ಅವರ ಆತರ.
0: ಹೌದು ಹೌದು
1: ಮೇಡಮ್.
0: ಮತ್ತೆ ಒಂದು ರೀತಿಯಲ್ಲಿ ಮೊದಲೆಲ್ಲ ಇದು ಬೇಸಾಯದ ಕೆಲಸ ಜಾಸ್ತಿ ಆದ ಕಾರಣ ಅವರು ಸಹ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ, ಅಜ್ಜಿ ಮನೆಯಲ್ಲಿ ಎಲ್ಲರೂ ಇರ್ತಿದ್ರು.
1: ಹೌದು, ನನ್ನ ಅಜ್ಜಿಗೆ ಎಷ್ಟು ಪ್ರೀತಿ ಅಂದ್ರೆ ಮೇಡಮ್, ನನ್ನ ಅಮ್ಮ ಕೆಲಸಕ್ಕೆ ಹೋಗುವಾಗ ನನ್ನ ಮನೆಯ ಪಕ್ಕದ ಒಂದು ಅಮ್ಮನ ಹಾಲನ್ನು ಕೂಡ ಉಣಿಸಿದ್ದಾರೆ ಅಜ್ಜಿ. ಅಷ್ಟು ಪ್ರೀತಿ ಮಕ್ಳಿ ಅಜ್ಜಿ ಅಜ್ಜಿಯರಿಗೆ ಮೊಮ್ಮಕ್ಕಳ ಮೇಲೆ.
0: ಅಲ್ವಾ, ಖಂಡಿತ ಖಂಡಿತ
1: ಮೇಡಮ್. ಅದೆಲ್ಲ ಈಗ ಇಲ್ಲ ಅಂತದೆಲ್ಲ, ಸ್ವಂತ ಮಕ್ಕಳಿಗೆ ಹಾಲು ಕೊಡುದಿಲ್ಲ ಅಂತ ಕಾಲ ಬಂದಿದೆ. ನೀವು ಟಾಪಿಕ್ ಕೊಟ್ಟದ್ದು ನನಗೆ ಭಾರಿ ಒಳ್ಳೇದಾಯ್ತು ಮೇಡಮ್. ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನನ್ನ ಅಜ್ಜಿಯ ಸುಮಾರು 45-50 ವರ್ಷಗಳ ಹಿಂದಿನ ಒಂದು
0: ನೆನಪುಗಳು
1: ನೆನಪಾಯ್ತು ಮೇಡಮ್. ಹೌದು, ನೆನಪಾಯ್ತು ಮೇಡಮ್, ಅದಕ್ಕೋಸ್ಕರ ಫೋನ್ ಮಾಡಿದೆ ಮೇಡಮ್.
0: ಒಳ್ಳೇದಾಯ್ತು ಒಳ್ಳೇದಾಯ್ತು, ಒಳ್ಳೇದಾಗಿ ಮಾತಾಡಿದ್ರಿ ಕೂಡ ತಾವು.
1: ಹೌದು ಮೇಡಮ್.
0: ಹಾಗೆ ಹೇಳಿ ಸರ್, ಯಾವ ಹಾಡು ಬೇಕಿತ್ತು ತಮಗೆ?
1: ನನಗೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ದ್ವಾಪರ ಅಂತೇಳಿ ಒಂದು ಹಾಡು ಉಂಟಲ್ಲ.

0: ಸೊಗಸಾದ ಹಾಡೋದು, ಆ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
1: ಖಂಡಿತ ಖಂಡಿತ ಪ್ರಸಾರ ಮಾಡ್ತೇವೆ ಸರ್, ಕೇಳಿ ತಮ್ಮ ಇಷ್ಟದ ಹಾಡನ್ನು. ಹಾಗೆ ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಆಯ್ತು ಆಯ್ತು ಮೇಡಮ್.
1: ಸರಿ ಸರಿ ಸರಿ. ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಜಸ್ಕರಣ್ ಅವರು ಹಾಡಿರುವ ಗೀತೆ ಇದು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ನೀಡಿದವರು ಅರ್ಜುನ್ ಜನ್ಯ.

0: ಕೃಷ್ಣಂ ಪ್ರಣಯಸಖಿ ಚಿತ್ರದ ಒಂದು ಸುಂದರವಾದ ಗೀತೆಯನ್ನು ಕೇಳಿದೆವು. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್, ಇಸ್ಮಾಯಿಲ್ ಕಲ್ಲಾಡಿ.
0: ನಮಸ್ತೆ ಸರ್, ಹೇಳಿ, ಹೇಗಿದ್ದೀರಿ?
1: ಸೌಖ್ಯ ಮೇಡಮ್.
0: ಹೌದಾ? ಮತ್ತೆ ಅಲ್ಲಿ ಮಳೆ ಎಲ್ಲ ಬಂತ? ಒಳ್ಳೆ
1: ಮಳೆ ಜೋರು ಬಂತು ಚೆನ್ನಾಗಿ. ನಿನ್ನೆ ಅಂದ್ರೆ ಈ ರಾತ್ರಿ ಅಲ್ಲ, ನಿನ್ನೆ ರಾತ್ರಿ ಜೋರು ಮಳೆ ಬಂತು. ಇವಾಗ ಬೆಳಿಗ್ಗೆನು ಒಂದು ಅರ್ಧ ಗಂಟೆ ಹಂಚಿಂದ ನೀರು ಹೋಗುವ ಬೀಳುವಷ್ಟು ಕೆಳಗೆ ಅಷ್ಟು ಮಳೆ ಈಗಲು.
0: ಒಳ್ಳೇದಾಯ್ತು, ಅದೃಷ್ಟವಂತರು ನೀವು.
1: ಆಗ್ಲಿ ಮೇಡಮ್, ನಾನು ದಿವಸ ಪ್ರಾರ್ಥಿಸುತ್ತಿದ್ದೆ ಮಳೆ ಬರಲಿ ಮಳೆ ಬರಲಿ ಅಂತ.
0: ಅಲ್ಲ, ಹಾ ಹೌದು, ಮಳೆ ಇಲ್ಲದೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ ಮನೆ ಒಳಗೆ
1: ಹೌದು ಮೇಡಮ್.
0: ಅಲ್ವಾ?
1: ಅದೇ ಹಂಚಿನ ಮನೆಯವರಾದ್ರೆ ಪರವಾಗಿಲ್ಲ, ಸುತ್ತಮುತ್ತ ಗಿಡ ಮರ ಇದ್ರೆ. ನಮ್ಮದು ಹಂಚಿನ ಮನೆ ಸುತ್ತಮುತ್ತ ತುಂಬಾ ಮರ ಗಿಡ ಎಲ್ಲ ಉಂಟು.
0: ಹಾ ಹಾ
1: ಆದ್ರೆ ಈ ತಾರಸಿ ಮನೆ ಒಳಗೆ ಕೂತವರುಂಟಲ್ಲ, ಅವರಿಗೆ ಅದೇ ಎಲ್ಲ
0: ಹೌದು ಹೌದು,
1: ದೇವಸ್ಥೆ
0: ಖಂಡಿತ.
1: ದೇವಸ್ಥೆ ನೀರಾಗಿ ಹೋಗ್ತಾರೆ ಅಷ್ಟೇ.
0: ಅಲ್ಲ, ಮತ್ತೆ ತೋಟ ತೋಟ ಎಲ್ಲ ಇದ್ರು ಮೊದಲಿನಷ್ಟು ಈಗ ಗಾಳಿ ಬರುದಿಲ್ಲ ಅಲ್ಲ?
1: ಇಲ್ಲ, ನಮ್ಮ ಮನೆ ಎತ್ತರ ಮೇಡಮ್, ಗಾಳಿ ಬರ್ತದೆ. ಹಾಗೆ
0: ಹೌದಾ?
1: ಕಿಟಕಿವಾಗಿ ತೆಗೆದಿರ್ತೇವೆ, ಫ್ಯಾನ್ ಹಾಕಿದಂಗೆ ಗಾಳಿ ಬರ್ತದೆ ನಮ್ಮ ಜಾಗದಲ್ಲಿ.
0: ಹಾ ಹಾ ಹಾ ಹಾಗೆ.
1: ಅದರಲ್ಲಿ ನಾವು ಅದೃಷ್ಟವಂತರ ಅನ್ಬೇಕು.
0: ಖಂಡಿತ ಖಂಡಿತ. ಅಲ್ಲ,
1: ಮಳೆಗಾಲದ ಗಾಳಿ ಬರುವಾಗ, ಬಿರುಗಾಳಿ ಬರುವಾಗ ಮಾತ್ರ ನಮಗೆ ಹೆದರಿಕೆ ಆಗ್ತದೆ. 100 ದೇವರನ್ನು ನೆನೆಸ್ತೇವೆ ಅಷ್ಟೇ.
0: ಗುಡುಗು ಸಿಡಿಲು ಬರುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ ಅಲ್ಲ?

0: ಅಂದ್ರೆ ಅಂದ್ರೆ ಸುಡು ಬಿಸಿಲು ಅಲ್ಲ ಮೇಡಮ್, ನಮಗೆ ಅದು ಸುಂಟರ ಗಾಳಿ ಬರ್ತದಲ್ಲೋ
1: ಹೌದೌದು. ಹಾ
0: ಮಳೆಗಾಲದಲ್ಲಿ
1: ಹಾ
0: ಆವಾಗ ನಮಗೆ ಹೆದರಿಕೆ ಆಗುದು ಅಷ್ಟೇ.
1: ಹ್ಮ್ ಹ್ಮ್ ಹ್ಮ್ ಹೇಳಿ ಸರ್, ತಮ್ಮ ಅಜ್ಜಿ ಮನೆಯ ಬಾಲ್ಯದ ನೆನಪುಗಳೇನಾದ್ರೂ
0: ಅಂದ್ರೆ
1: ಇದ್ರೆ?
0: ಮೇಡಮ್, ನಮಗೆ ತಾಯಿ, ನಮ್ಮ ತಾಯಿ ಮತ್ತು ತಾಯಿ ತಮ್ಮ ಚಿಕ್ಕವರಿರುವಾಗ ಅವರ ತಾಯಿ ತೀರಿ ಹೋಗಿದ್ರಂತ, ಅವರ ಅಪ್ಪ ಮಾತ್ರ ಇದ್ದದ್ದು ಅಜ್ಜ. ನಾವು ಅಜ್ಜನೊಟ್ಟಿಗೆ ಬೆಳೆದವರು, ಮತ್ತೆ ನಾವು ತಂದೆಯ ತಾಯಿ ಇದ್ರು, ಅವರ ತಂದೆ ಇರ್ಲಿಲ್ಲ, ಅವರು ಚಿಕ್ಕಂದಿನಲ್ಲಿ ತೀರಿ ಹೋಗಿದ್ದಾರಂತೆ. ಹಾಗೆ ಅವರ ಒಂದೂರು, ನಮ್ಮ ತಾಯಿ ಇದ್ದು ಒಂದೂರು, ತುಂಬಾ ಒಂದು ಅಂದ್ರೆ ವೇಣೂರು ಮತ್ತು ಅದೇ ಅದೇ ನಮ್ಮ ಇಲ್ಲಿ ಇದ್ದೇವಲ್ವ ನಾವು ಕಲ್ಲಾಡಿ ಬಾರ್ದಿಲ್ಲ ಆ ಊರು ಅಲ್ಲಿಗ. ಹಾಗೆನ ನಾವು ಚಿಕ್ಕಂದಿನಿರುವಾಗ ಬಸ್ ಇರ್ಲಿಲ್ಲ ಅಂದ್ರೆ, ಮಂಗಳೂರು ಮೂಡಬಿದಿರೆ ರೋಡ್ ಅಲ್ಲಿ ಹಾಗೆ ಎಡಪಾದ ರೋಡ್ ಅಲ್ಲಿ ಹೋಗ್ತಿತ್ತಂತೆ.
1: ಹೌದು, ವೇಣೂರಿಗೆ.
0: ಅಜ್ಜಿ ಒಮ್ಮೆ ನಮ್ಮನ್ನು, ತಂದೆ ಅಮ್ಮ ನಮ್ಮನ್ನು ಒಮ್ಮೆ ನೋಡ್ಬೇಕು ನೋಡ್ಬೇಕು ಅಂತ ಅನ್ನುವಾಗ, ನಮ್ಮ ತಂದೆ ನನ್ನನ್ನು ಅಲ್ಲಿ ಮೂಡಬಿದ್ರೆಯಿಂದ ಎಂತದು ಮಿಜಾರ್ ಬೈತಾರ್ ಅಂತ ಒಂದು ಊರುಂಟು, ಅಲ್ಲಿ ಬಸ್ ಅಲ್ಲಿ

0: ನಾವು ಅಜ್ಜನೊಟ್ಟಿಗೆ ಬೆಳೆದವರು, ಮತ್ತೆ ನಾವು ತಂದೆಯ ತಾಯಿ ಇದ್ರು, ಅವರ ತಂದೆ ಇರ್ಲಿಲ್ಲ, ಅವರು ಚಿಕ್ಕಂದಿನಲ್ಲಿ ತೀರ ಹೋಗಿದ್ದಾರಂತೆ. ಹಾಗೆ ಅವರ ಒಂದೂರು, ನಮ್ಮ ತಾಯಿದ್ದು ಒಂದೂರು, ತುಂಬಾ ಒಂದು ಅಂದ್ರೆ ವೇಣೂರು ಮತ್ತು ಅದೇ ಅದೇ ನಮ್ಮ ಇಲ್ಲಿ ಇದ್ದೇವಲ್ವ ನಾವು ಕಲ್ಲಾಡಿ ಬಾರ್ದಿಲ್ಲ ಆ ಊರು ಅಲ್ಲಿಗ. ಹಾಗೆ ನಾವು ಚಿಕ್ಕಂದಿನಿರುವಾಗ ಬಸ್ ಇರ್ಲಿಲ್ಲ ಅಂದ್ರೆ ಮಂಗಳೂರು ಮೂಡಬಿದಿರೆ ರೋಡ್ ಅಲ್ಲಿ ಹಾಗೆ ಯಡಪಾದ ರೋಡ್ ಅಲ್ಲಿ ಹೋಗ್ತಿತ್ತಂತೆ.
1: ಹೌದು, ವೇಣೂರಿಗೆ
0: ಅಜ್ಜಿ ಒಮ್ಮೆ ನಮ್ಮನ್ನು ತಂದೆಯ ಅಮ್ಮ ನಮ್ಮನ್ನು ಒಮ್ಮೆ ನೋಡ್ಬೇಕು ನೋಡ್ಬೇಕು ಅಂತ ಅನ್ನುವಾಗ ನಮ್ಮ ತಂದೆ ನನ್ನನ್ನು ಅಲ್ಲಿ ಮೂಡಬಿದ್ರೆಯಿಂದ ಎಂತದು ಮಿಜಾರು ಬೈತಾರ್ ಅಂತ ಒಂದು ಊರುಂಟು ಅಲ್ಲಿ ಬಸ್ ಅಲ್ಲಿ ಇರ್ತಿ ನನ್ನನ್ನು ಕೈ ಹಿಡಿದು ನಡೆಸು, ನನ್ನ ತಮ್ಮನನ್ನು ಹೆಗಲಲ್ಲಿ ಹೊತ್ತುಕೊಂಡು 10 ಕಿಲೋಮೀಟರ್ ನಡ್ಕೊಂಡು ಬಂದು ಅವರ ತಾಯಿಗೆ ತೋರಿಸಿ ಒಂದು ವಾರ ಇದ್ದು ಮತ್ತೆ ನಾವು ಹಿಂದೆ ಹೋದ ನೆನಪು.
1: ಮಿಜಾರಿಂದ ನಡ್ಕೊಂಡು ಹೋದದ್ದ?
0: ಮಿಜಾರ್ ಹೌದು ಮೇಡಮ್, ಅಲ್ಲೇ ಎಲ್ಲಿಗೆ ಬರ್ಲಿಕ್ಕೆ ಒಳ ರೋಡು. ಅವರು ನನ್ನನ್ನು ಕೈ ಹಿಡ್ಕೊಂಡ್ರು ಮತ್ತೆ ನನ್ನ ತಮ್ಮನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ನಡೆಸಿಕೊ ಬಂದ್ರು ಅವ್ರ ತಾಯಿಗೆ ತೋರಿಸಲಿಕ್ಕಾಗಿ. ಅವರು ನಮ್ಮನ್ನು ನೋಡಿರ್ಲಿಲ್ಲ ಅಂತ. ಅವಾಗ ಬಸ್ ಇಲ್ಲ, ಎಲ್ಲೋ ತಾಯಿ ಮನೆಯಲ್ಲಿ ಎರಿಗೆ ಆದ್ರೆ ಅಲ್ಲೇ ಬೆಳೆಯುವುದು, ತಂದೆ ಮನೆಯಲ್ಲಿ ಅಲ್ಲೇ ಬೆಳೆಯುವುದು, ಹುಟ್ಟಿದ್ರೆ ಹಾಗೆ ಬೆಳೆಯುವುದು ಹಾಗೆ.
1: ಹೌದು ಹೌದು,
0: ಅದೊಂದು ನೆನಪು. ಅದು ಒಂದು ಆದ್ರೆ ನಮಗೆ ಎಲ್ಲ ಅಂತದ್ದು ನಾಟಿ ಕೋಳಿ ಸಾರು ಮತ್ತೆಂತದ್ದು ಒಣರು ಎಂತ ರೊಟ್ಟಿ ಒಂದು ಅದರಲ್ಲಿ ಮಾಡ್ತಾರೆ, ಆ ರೊಟ್ಟಿ ಮತ್ತೆ ಸೇಮಿಗೆ ಇದೆಲ್ಲ ಮಾಡಿ ಎಲ್ಲ ಗಮ್ಮತ್ತೆಲ್ಲ ಮಾಡಿದ್ರು, ಅದೊಂದು ನೆನಪುಂಟು. ಮತ್ತೆ ಮುಖ ನೋಡಿದ ನೆನಪು ಅಂದ್ರೆ ಅವರು ನೋಡಿದ ನೆನಪು ಕರೆಕ್ಟ್ ನನಗೆ ನೆನಪಿಲ್ಲ.
1: ಹೌದಾ?
0: ಅದೇ ನೆನ. ಮತ್ತೆ ಈಗ ನಾವು ಬಂದು ತಂದೆ ಊರಲ್ಲಿ ಇದ್ದೀವಿ, ಈ ಊರು ಸೆಟ್ಲ್ ಆಗಿದ್ದೇವೆ, ತಾಯಿ ಊರು ಬಿಟ್ಟು ಬಂದದ್ದು ಆಮೇಲೆ. ಅದೇ ನೆನಪು,
1: ಅದೇ ನೆನಪು. ತಾಯಿಯ ಊರು ವೇಣೂರು ಹೇಳಿದ್ದ ನೀವು?
0: ವೇಣೂರಿಂದ ಈ ಕಡೆ ಪಡ್ಯಾರ ಬೆಟ್ಟಿಗಿಂತ ಸ್ವಲ್ಪ ಮುಂದೆ ಪೆರಿಂಜೆ ಸ್ಕೂಲ್ ಅಂತ ಒಂದು ನೀವು ಕೇಳಿದ್ರಲ್ವಾ, ಪೆರಿಂಜೆ ಗುತ್ತು.
1: ಯಾವ್ದು?
0: ಪೆರಿಂಜೆ ಗುತ್ತು.
1: ಹೌದೌದೌದು,
0: ನಾಟಕ ಬರ್ತದೆ ನಿಮ್ಮ ರೇಡಿಯೋದಲ್ಲಿ.
1: ಹೌದು ಹೌದು ಹೌದು,
0: ಅದರ ಪಕ್ಕ ನಮಗೆ ಸ್ಕೂಲ್ ಅದೇ ನಾವು ಕಲ್ತದ್ದು.
1: ಹಾಗೆ ಮತ್ತೆ ಮತ್ತೆ ಬೇರೆ ಏನಾದ್ರು ನೆನಪುಗಳಿದ್ವ್ಯಾ?
0: ನೆನಪು ಅದೇ ಆ ಪೆರಿಂಜೆ ಗುತ್ತಿನ ಒಬ್ಬರು ಕೊನೆಯ ಮಗ ವೀರೇಂದ್ರ ಅಂತ ನನ್ನ ಕ್ಲಾಸ್ ಮೇಟ್ ಅವರು. ಈಗಲೂ ಅವರನ್ನ ಮತ್ತೆ ನೋಡ್ಲಿಲ್ಲ ಸ್ಕೂಲ್ ಬಿಟ್ಟಾದ ಮೇಲೆ. ಈಗ ಅವ್ರು ರೇಡಿಯೋ ಕೇಳಲಿಕ್ಕೆ ಇರ್ಲಿಲ್ಲ, ಅವರು ಇವರಲ್ಲ ಪೋಸ್ಟ್ ಮಾರ್ಕ್ ಅಲ್ವ ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ರೇಡಿಯೋ ಕೇಳ್ತಿದ್ರೆ ಯಾರಾದ್ರೂ ಅವರಿಗೊಂದು ಹೇಳಿ ನಾನು ಅವರನ್ನು ನೆನೆಸಿಕೊಂಡೆ ಅಂತ.
1: ರೇಡಿಯೋ
0: ಕೇಳುವವರು ವೇಣೂರಿನವರಿದ್ರೆ.
1: ಸರಿ ಸರಿ,
0: ಅಷ್ಟೇ ಮೇಡಮ್,
1: ತುಂಬಾ ನೆನಪುಗಳನ್ನ ಹಂಚಿಕೊಂಡ್ರಿ ಸರ್. ನಿಮಗೆ ಯಾವ ಹಾಡು ಬೇಕಿತ್ತು?
0: ಅದೇ ಮೇಡಮ್, ಮಳೆ ಬಂದದ್ದಕ್ಕೆ ಮಾಯದಂತ ಮಳೆ ಬಂತನ್ನ ಸೇವಂತಿ ಮೇಡಮ್.
1: ಮೊದ್ಲೆಲ್ಲ ಈ ಸ್ಕೂಲ್ ಡೇ ಎಲ್ಲ ಆಗುವಾಗ ಇಂಥ ಜನಪದ ಗೀತೆಗಳಿಗೆ ಮಾಡ್ತಾ ಇದ್ರು ನೃತ್ಯಗಳನ್ನಲ್ವಾ?
0: ಹೌದು ಅಲ್ಲ, ಮೊದಲಂದ್ರೆ ಇದರಲ್ಲಿ ಒಂದು ಹಾಡು ಮಾತ್ರ ಇರುವುದು, ಯಾವುದು? ಶ್ರೇಯ ಘೋಷಾಲ್ ಮತ್ತು ನಾಯಕಯ್ಯರು ಅವರು ಇಬ್ಬರು ಹಾಡಿದ ಒಂದು ಹಾಡು ಮಾತ್ರ ಇದು, ಬಾರಿ ಕವಿ ಬರೆದದ್ದು. ಮತ್ತೆಲ್ಲ ಇದಲ್ವಾ ಎಂತದು ಜನಪದ ಗೀತೆ ಅನ್ನೋದಕ್ಕೆ
1: ಪ್ರಸಾದ. ಹೌದು ಹೌದು,
0: ತುಂಬಾ ಹಾಡು ಉಂಟು ಅದರಲ್ಲಿ, ನಾಲ್ಕೈದು ಆರು ಹಾಡು ಇರ್ಬೇಕಲ್ಲ ಅದರಲ್ಲಿ. ಒಂದು ಎಲ್ಲ ಹಾಡಿದ ಜನಪದ ಗೀತೆಗಳಿರುವುದಲ್ವ?
1: ಹೌದು, ಆ ಹಾಡುಗಳನ್ನು ಕೇಳುವಾಗ ಮೊದಲಿದೆಲ್ಲ ಇದು ನಮಗೆ ಸ್ಕೂಲ್ ಡೇ ದಿನಗಳು ನೆನಪಾಗ್ತದೆ ಅಲ್ವಾ, ವಾರ್ಷಿಕೋತ್ಸವಕ್ಕೆ. ಹೌದು, ಸರಿ ಸರ್,
0: ಸಾಕು ಮೇಡಮ್ ಮಾತಾಡಿದ್ದು, ಇನ್ನೊಬ್ಬರು ಯಾರಿಗಾದ್ರೂ ಕರೆ ಸಿಗ್ಲಿ.
1: ಧನ್ಯವಾದಗಳು ಸರ್, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕೆ. ಹಾಡನ್ನು ಪ್ರಸಾರ ಮಾಡ್ತೇವೆ, ಕೇಳಿ.
0: ಆಯ್ತು ಆಯ್ತು ಮೇಡಮ್.
1: ಸರಿ, ಸೇವಂತಿ ಸೇವಂತಿ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಹೃದಯ ರಾಗ ನೇರ ಫೋನಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕರೆ. ನಮಸ್ತೆ.
1: ಹಲೋ.
0: ಹಾ ನಮಸ್ತೆ.
1: ಗಣೇಶ್
0: ಹೇಗಿದ್ದೀರಿ ಸರ್? ಹೇಗಿದ್ದೀರಿ? ಆರಾಮ.
1: ಗಣೇಶ್.
0: ಹಾ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
1: ಹಾ, ಇವತ್ತಿನ ವಿಷಯ ಗೊತ್ತಾಯ್ತು.
0: ಹೇಳಿ ಸರ್.
1: ನಾವು ಅಜ್ಜಿ ಮನೆಗೆ ಹೋದ್ರೆ ಎಲ್ಲ ಮೂರ್ನಾಲ್ಕು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಇರ್ತಿದ್ವು. ಎಲ್ಲ ಆಟ ಆಡ್ಲಿಕ್ಕೆ ಮತ್ತೆ ಅಲ್ಲೆಲ್ಲ ಮರಗಿಡಗಳಲ್ಲೆಲ್ಲ ಇದನ್ನೆಲ್ಲ ತಾಳಿಬುಂಡು ಇದು ಮಾಡ್ಕೊಂಡು ಮತ್ತೆ ನೇರಳೆ ಹಣ್ಣು ಇದ್ರದೆಲ್ಲ ಇದು ಮಾಡ್ಕೊಂಡು
0: ಗೇರು, ಮಾವಿನ ಹಣ್ಣು, ಮಾವಿನಕಾಯಿ ಅಲ್ವಾ? ಮತ್ತೆ ಬೇರೆ ಬೇರೆ ಯಾವ ರೀತಿಯಲ್ಲಿ ರಜಾ ಕಳೀತಾ ಇದ್ರಿ? ಬೇರೆ ಯಾವ ರೀತಿಯಲ್ಲಿ ರಜೆಯನ್ನ ಕಳೀತಾ ಇದ್ರಿ ಸರ್?
1: ಬೇರೆ ಅಂದ್ರೆ ನಾವು ಅಲ್ಲಿ ಮಕ್ಕಳು ಎಲ್ಲ ಆಟ ಐದು
0: ವರ್ಷದ್ದು
1: ಮತ್ತೆ ಇವರೆಲ್ಲ ಮನೆಯವರೆಲ್ಲ ಒಂದು ಗಮ್ಮತ್ತು
0: ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಗಮ್ಮತ್ ಮಾಡ್ತಾ ಇದ್ರಿ ಅಲ್ವಾ? ಖುಷಿ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಳ್ಳುವಾಗ ಅಲ್ವಾ? ಸರಿ, ಯಾವ ಗೀತೆ ಪ್ರಸಾರ ಮಾಡುವ?
1: ಅಲ್ಲಿ ಮಳೆ ಉಂಟಾ?
0: ಇಲ್ಲಿ ಮಳೆ ಇಲ್ಲ. ಅಲ್ಲಿ ಮಳೆ ಇದೆಯಾ?
1: ಇಲ್ಲ, ನಮ್ಮಲ್ಲಿ ಈಗ ಮಳೆ ಶುರುವಾಯ್ತು.
0: ಓ, ಒಳ್ಳೇದಾಯ್ತು, ಖುಷಿ ಆಯ್ತು ಅನ್ಸುತ್ತೆ, ತಂಪಾಯ್ತು ಅಲ್ಲ? ಓ ಹೌದಾ? ಹಾ ಹಾ ಹಾ ಹಾ, ಸರಿ, ನಮಗೂ ಬರಬೇಕು ಅಂತ ನಾವು ಕಾಯ್ತಾ ಇದ್ದೇವೆ. ಯಾವಾಗ ಕೃಪೆ ಹರಿಸ್ತಾನೆ ಗೊತ್ತಿಲ್ಲ, ನೋಡುವ. ಇವತ್ತು ಯಾವ ಗೀತೆ ಪ್ರಸಾರ ಮಾಡುವ ನಿಮಗೆ?
1: ಮಂಗಳ ಸ್ನೇಹದ ಕಡಲಲ್ಲಿ.
0: ಹಾ ಹಾ ಹಾ, ಖಂಡಿತವಾಗಿಯೂ ಪ್ರಸಾರ ಮಾಡ್ತೇವೆ.

0: ಮುಂದಿನ ಕರೆ ಯಾರದ್ದು ಅಂತ ಇದೀಗ ನೋಡುವ. ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ, ವಸಂತ ಮಾಧ್ಯ ಮಂತ್ರಾಲಯದಿಂದ.
0: ಹಾ ಸರಿ, ಇವತ್ತಿನ ವಿಷಯ ಗೊತ್ತಾ? ಯಾವ ಗೀತೆ ಪ್ರಸಾರ ಮಾಡುವ ಸರ್ ನಿಮಗೆ? ಮೊದಲಾಗಿ ಯಾವ ಗೀತೆ ಪ್ರಸಾರ ಮಾಡುವ ಇವತ್ತು?
1: ನನಗೆ ಉಯ್ಯೋ ಉಯ್ಯೋ ಮಲೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಲೆರಾಯ, ಬಾಲೆ ತೋಟಕ್ಕೆ ನೀರಿಲ್ಲ. ಈ ಹಾಡು
0: ಯಾವ ಚಿತ್ರದದು?
1: ಯಾವ್ದು ಅಂತ ಗೊತ್ತಿಲ್ಲ ಮೇಡಮ್, ಸರಿ ನೆನಪಿಗೆ ಬರೋದಿಲ್ಲ ಅದು.
0: ಹೌದಾ, ನೋಡ್ತೇವೆ ಇದ್ರೆ ಆ ಗೀತೆ ಪ್ರಸಾರ ಮಾಡ್ತೇವೆ. ಇಲ್ದಿದ್ರೆ ಯಾವ್ದಾದ್ರು ಮಳೆಯ ಗೀತೆ?
1: ಯಾವ್ದಂತ ಗೊತ್ತಿಲ್ಲ.
0: ನೋಡುವ,
1: ಅದರಲ್ಲಿ ಉಂಟು ಹಾಡು.
0: ಹೌದಾ, ಸರಿ ಸರಿ, ನೋಡ್ತೇವೆ. ಹೌದಾ, ಸರಿ ಸರಿ, ನಾವಿಲ್ಲಿ ಇದೆಯಾ ನೋಡ್ತೇವೆ. ಇಲ್ದಿದ್ರೆ ಯಾವ್ದಾದ್ರು ಒಂದು ಮಳೆ ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಸರಿ, ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಿದ್ರೆ
1: ಗೊತ್ತಾಯ್ತು. ಅಜ್ಜಿ ಮನೆಯಲ್ಲಿ ಘಟನೆ.
0: ಹೇಳಿ ಸರ್.
1: ನಾನು ಚಿಕ್ಕವನಾಗಿರುವಾಗ ಅಜ್ಜಿ ಜೊತೆಯಲ್ಲಿ, ನಾನು ಸಣ್ಣ ಮಗುವಾಗಿರುವಾಗ ಅಜ್ಜಿ ಜೊತೆಯಲ್ಲಿ ನೇಜಿ ನಡ್ಲಿಕ್ಕೆ ಹೋದವನು ಅಜ್ಜಿ ಮತ್ತು ನಾನು ಬಿದ್ದ ನೇಜಿ ಕಂಡಕ್ಕೆ ಬಿದ್ದ ಅದೊಂದು ನೆನಪು ಉಂಟು. ಮತ್ತೆ ಅಜ್ಜಿ ಮನೆಯಲ್ಲಿ ಇಲ್ಲಿ ಮತ್ತೆ ನಾನು ಅವತ್ತು ನನ್ನ ಸಾಲಸರಿನಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಕಲ್ತದ್ದು. ಅಲ್ಲಿಂದ ಇಲ್ಲಿಗೆ ರಜಾ ದಿನದಲ್ಲಿ ಇಲ್ಲಿಗೆ ಹೇಮಜಿಗೆ ಬಂದುವಾಗ ಇಲ್ಲಿ ಅಜ್ಜಿ ಅಜ್ಜಿ ಇದ್ರು. ಅಜ್ಜ ಅಜ್ಜನ ಜೊತೆಯಲ್ಲಿ ನಾವು ಸೇರ್ಲಿ ಕುಡಿಲಿಕ್ಕೆ ಹೋದದ್ದು. ಅಜ್ಜ ಸೇರ್ಲಿ ಕುಡಿಯುವುದು.

0: ಆಗ ನಾವು ಚಿಕ್ಕ ಮಕ್ಕಳು ನಾವು ನಾಲ್ಕು ಮಂದಿ ಅವರ ಜೊತೆಯಲ್ಲಿ ಹೋಗುವ ಹೋಗಿ ಈ ಸೇಂದಿ ಎಲ್ಲ ಕೂಡಿದ್ದು ಬಂದ್ಮೇಲೆ ಮಧ್ಯಾಹ್ನ ಒಂದು 10-11 ಗಂಟೆ ಬರುವಾಗ ಅಜ್ಜ ಹೇಳುವುದು, ನೀವು ಈಚೆ ಬೀಳಿದ್ರೆ ನನ್ನನ್ನು ಯಾರು ಹೋಗ್ತಕೊಂಡು ಹೋಗುದು.
1: ಮತ್ತೆ
0: ಅದು ಸಿಹಿ ಉಂಟು, ಇದು ತಾಳೆಮರದ ಸಕ್ಕರೆ ಒಂದು ಪಾಕ ಹಾಲಿಗೆ ಸಕ್ಕರೆ ಹಾಕಿದಾಗೆ
1: ಆಗ್ತದೆ.
0: ನೀವೇ ಈಗ ಅಲುಗಾಡಿಗೊಂದು ಹೋದ್ರೆ ನಾನು ಬಿದ್ರೆ ಏನ್ ಮಾಡ್ತೀನಿ?
1: ಹೌದು, ಮತ್ತೆ ಏನ್ ಮಾಡಿದ್ರಿ?
0: ಮತ್ತೆ ಬಂದೆ, ಕೈ ಅಜ್ಜನ ಕೈ ಹಿಡ್ಕೊಂಡು ಮನೆಗೆ ಬಂದೆ. ಮತ್ತೆ ಇಲ್ಲೆಲ್ಲ ಗೇರ್ ಮರದ ಮರದಲ್ಲೆಲ್ಲ ಆಟ ಆಡಿದೆ. ಗೇರ್ ಮರ ಬಿದ್ದು ಮುರಿದು ಹೋಯ್ತು, ಅದಕ್ಕೆ ಅಜ್ಜಿ ಗೊಬ್ಬರ ಹಾಕಿದ್ದು. ಮಕ್ಕಳೆಲ್ಲ ಗೇರ್ ಮರದಲ್ಲಿದ್ದಾರೆ, ಅವರು ಬಿದ್ದಾರೆ, ಹೋಗಿ ಅಲ್ಲಿಗೆ. ನಾವು ಓಡಿಕೊಂಡು ಹೋಗದವು, ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಇದ್ರು, ನಾವೆಲ್ಲ ಅಲ್ಲಿ ಇಲ್ಲಿ ತಪ್ಪಿಸಿಕೊಂಡು ಕೂತೇವು. ಹಾಗೆಲ್ಲ ಘಟನೆ ಆಯ್ತು.
1: ಇದು ಎಷ್ಟು ವರ್ಷದ ಮುಂಚಿನ ಘಟನೆ ಇದು?
0: ಇದು 30-35 ವರ್ಷ. ಮತ್ತೊಂದು ನೇತಿಕಂಡಕ್ಕೆ ಬಿದ್ದದ್ದು, ಅದು 45 ವರ್ಷ ಆಯ್ತು. ನನಗೆ 49 ವರ್ಷ ಈಗ.
1: ಖುಷಿ ಆಯ್ತು ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೀಗ ಸಿಪಾಯಿ ಚಿತ್ರದಿಂದ ಮೇಘರಾಜನೇ ಆ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಒಳ್ಳೆ ಹಾಡಲ್ಲ, ಒಳ್ಳೆ ಹಾಡು. ಸರಿ ಸರಿ, ಧನ್ಯವಾದ. ಚಹಾ ಎಲ್ಲ ಆಯ್ತು ಸರ್, ಚಹಾ ಎಲ್ಲ ಕುಡ್ದಾಯ್ತು. ಯಾವ್ದು? ನೀರ್ದೋಸೆ. ನೀರ್ದೋಸೆ, ನೀರ್ದೋಸೆ ಮಾಡಿದ್ದು ಸರ್. ಹಾ, ತಳ್ಳ. ಹಾ ಸರಿ ಸರಿ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಹಾ
0: ಧನ್ಯವಾದ.

0: ನಮ್ಮ ಮಂಗಳೂರಿನ ಕೆರೆಗೆ ಮೇಘರಾಜ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದೇವೆ. ಹಾಗಿದ್ರೆ ಇದೀಗ ಮುಂದಿನ ಕರೆ ಯಾರದ್ದು, ಯಾವ ಗೀತೆಗಾಗಿ, ಏನು ಏನೆಲ್ಲ ಅವರು ಅವರ ಬಾಲ್ಯದ ನೆನಪುಗಳನ್ನು ಯಾವ ರೀತಿ ಮೆಲುಕು ಹಾಕ್ತಾರೆ ಅಂತ ನೋಡೋಣ. ಬನ್ನಿ. ನಮಸ್ತೆ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಚಿನ್ನಿಹೊಳಿಯಿಂದ ಜಯಮ್ಮ.
0: ಹೇಗಿದ್ದೀರಿ?
1: ಸೌಖ್ಯ.
0: ಸೌಖ್ಯ ಅಲ್ಲ. ಮತ್ತೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡುದಿದ್ರೆ, ನಿಮ್ಮ ಬಾಲ್ಯದ ಅಜ್ಜಿ.
1: ಇವತ್ತಿನ ವಿಷಯದ ಬಗ್ಗೆ ಅಂದ್ರೆ ಯಾವ್ದು ವಿಷಯ? ಅಜ್ಜಿಯಾ?
0: ಅಜ್ಜಿಯೇ ಅಲ್ಲ, ಅಜ್ಜಿ ಮನೆಯಲ್ಲಿ ನೀವು ಕಳೆದಂತಹ ಬಾಲ್ಯದ ಅಸಾವಿ ನೆನಪುಗಳು ಹಂಚ್ಕೊಳ್ಬೇಕಾಗಿದ್ರೆ.
1: ನಾನು ನಮ್ಮದು ಅಜ್ಜಿ ಮನೆ ಒಂದು ಕಾರ್ಕಳ ಕಾಬಿಟ್ಟು. ಹಲೋ.
0: ಹ್ಮ್ ಕೇಳ್ತಾ ಇದ್ದೆ.
1: ಮತ್ತೊಂದು ನನ್ನ ಅಜ್ಜಿ ಮನೆ ಮಂಗಳೂರು ಮಲೇಷ್ಯಾ. ಅಲ್ಲಿ ನಾವು ಸಣ್ಣದಿರುವಾಗ ಹೆಚ್ಚಾಗಿ ಹೋಗುದು, ನಾವಂದ್ರೆ ಶಾಲೆಗೆ ಹೋಗುದು, ನನ್ನ ಅಮ್ಮ ಶಿಕ್ಷಕಿ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರು. ನಾವು ಸಣ್ಣದಿರುವ ನಮ್ದು ತುಂಬಾ ಕಷ್ಟ. ಅಜ್ಜಿ ಮನೆಗೆ ಹೋಗುದ್ರೆ ನಮ್ಮ ತಾಯಿ ಒಬ್ರೆ, ಮತ್ತೆ ನಮ್ಗೆ ನಾಲ್ಕು ಮಂದಿ ಮಾವಂದಿರು. ಅಲ್ಲಿ ನಾವು ಪ್ರೈವೇಟ್ ಜಂಕ್ಷನ್ ಅಲ್ಲಿ, ಅಲ್ಲಿ ಗೌರ್ಮೆಂಟ್ ಬಾವಿ ಉಂಟು, ಮತ್ತೆ ಹತ್ತೂರು ಮತ್ತೆ ಜಂಕ್ಷನ್ ಅದು. ಅಲ್ಲಿ ನಾವು ಹೋಗಿ ತುಂಬಾ ಆಟ ಆಡುದು, ಮತ್ತೆ ಗೌರ್ಮೆಂಟ್ ಬಾವಿಯಿಂದ ಎರಡು ಮನೆಗಳಿಗೆ ನೀರನ್ನು ನಾವು ಬಾವಿಯಿಂದ ಎಳೆದು ಅಜ್ಜಿ ಮನೆಯಲ್ಲಿ ನಾವು ಇರ್ತಿದ್ದದ್ದು. ರಜೆಯಲ್ಲಿ ಹತ್ತೂರು ಸಾಕು ಮನೆ ದಿವಸ ಒಂದು 15 ದಿವಸ ನಾವು ಅಲ್ಲಿಯೇ. ತುಂಬಾ ಇಷ್ಟ.
0: ಮತ್ತೆ ಬೇರೆ ಯಾವ ರೀತಿಯಲ್ಲಿ ರಜೆ ಕಳೀತಿದ್ರಿ ಆ ದಿವಸಗಳಲ್ಲಿ?
1: ಬೇರೆ ನಾವು ರಜೆ ಸಮಯದಲ್ಲಿ ಮಾತ್ರ ಹೋಗ್ತಿದ್ದೇವೆ, ಯಾಕಂದ್ರೆ ನಮ್ಗೆ ಶಾಲೆಗೆ ಹೋಗ್ಲಿಕ್ಕಿತ್ತಲ್ಲ. ನಾವು ಅಂದ್ರೆ ಸಣ್ಣವರು. ಈಗ ನನ್ಗೆ ಈಗ ನಾನು ಅಜ್ಜಿಯಾಗಿದ್ದೇನೆ, 66 ವರ್ಷ ಆಯ್ತು.
0: ಮೊಮ್ಮಕ್ಕಳು ಬರ್ತಾರೆ.
1: ಈ ಪರಿಸ್ಥಿತಿಯಲ್ಲಿ ನಮ್ಮ ಅಜ್ಜಿ, ನಾವು ಅಜ್ಜಿ ಆಗಿದ್ರಲ್ಲ, ನಮ್ಮ ಮೊಮ್ಮಕ್ಕಳು ನಮ್ಗೆ ಅಷ್ಟು ಅಂತ ಹೇಳಿದ್ರೆ ನಾವು ಅವರನ್ನು ಪ್ರೀತಿ ಮಾಡಬೇಕು. ಅವರ ಅಜ್ಜಿ ಬರ್ತಾರೆ, ಸ್ವಲ್ಪ ಬಾರಿ ಬಾರಿ ಅವರು ಹೆದರ್ತಾರೆ ಏನಂತ ಗೊತ್ತಿಲ್ಲ. ನಾನೊಂದು ಶಿಕ್ಷಕಿಯಾಗಿದ್ದೆ, ಈಗ ನಾನು ರಿಟೈರ್ಡ್ ಆಗಿದ್ದೇನೆ, 6
0: ವರ್ಷ ಆಯ್ತು. ಸ್ಟ್ರಿಕ್ಟ್ ಟೀಚರ್ ಆಗಿದ್ರೆ
1: ನಾವು ಸಣ್ಣದಿರುವ ನಿಮ್ಮ ರೇಡಿಯೋ ನಾವು ಆಲಿಸೋದು ಬಹಳ ಇಷ್ಟ ನಮ್ಗೆ.
0: ಹೌದಾ?
1: ನಂಗೆ 4 ಮಂದಿ ಮಕ್ಕಳು, ಒಂದು ದೊಡ್ಡ ಮಗಳು ಈಗ ಮದುವೆ ಆಗಿ 3 ಮಂದಿ ಮಕ್ಕಳಿದ್ದಾರೆ, ಮತ್ತೆ ನಂಗೆ ತ್ರಿವಳಿ ಮಕ್ಕಳು. ಅವನು ಒಬ್ಬ ಫಾಯ್ಡ್ ಅಂತ ಇದ್ದಾನೆ, ಅವನು ನಿಮ್ಮ ಬಾರಿ ಫ್ಯಾನ್. ಮಂಗಳೂರಿಗೆ ಬಂದಾಗ ಆಕಾಶವಾಣಿ ಹತ್ರ ಹೋಗ್ತೇನೆ, ನಾನು ನಿನ್ನ ಇಲ್ಲಿ ಇಳಿಸ್ತೇನೆ, ಮತ್ತೆ ನಾವು ಹೋಗುವ, ನಿಮ್ಮಾಗೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡಿಕೊಂಡು ಬಾ ಎಂದು ಹೇಳುದು.
0: ನಾವು
1: ಮಕ್ಕಳಲ್ಲಿ ನಂಗೆ ಇಬ್ಬರು ಹುಡುಗರು, ಒಂದು ಹುಡುಗಿ, ನಾವು ಮದುವೆ ಮಾಡಿ ಕೊಟ್ಟಿದ್ದೇವೆ ಜಡುವಾಯಿಗೆ. ಅವಳು ಈಗ ಒಂದು ಮಗು ಉಂಟು ಹುಡುಗಿ, ಈಗ 2 ಸೆಕೆಂಡ್ ಗರ್ಭಿಣಿ ಹೇಳ್ತೀವಿ ನಡೀತೀವಿ.

0: ನಿಮ್ಮ ಆ ಕಾಲಕ್ಕೂ ಈಗಿನ ನೀವು ನೀವು ಅಜ್ಜಿ ಆದಾಗ ಇರುವ ಕಾಲಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ, ನಿಮಗೆ ಅದು ಅನುಭವ ಆಗಿದೆ ಅಲ್ವಾ?
1: ತುಂಬಾ ವ್ಯತ್ಯಾಸ
0: ಅಲ್ವಾ? ಹಾ ಹಾ ಹಾ ಹಾ ಸರಿ ಸರಿ. ನಿಮಗೆ ಇವತ್ತು ಯಾವ ಗೀತೆ ಪ್ರಸಾರ ಮಾಡುವ? ಕೋಟಿಗೊಬ್ಬ ಭಾಗ ಎರಡು. ಹಾ, ಅದರಿಂದ ಸಾಲು ತಿಲ್ಲವೆ ಆ ಗೀತೆ ಪ್ರಸಾರ. ಸರಿ ಸರಿ ಸರಿ, ಶ್ರೇಯ ಘೋಷಾಲ್ ಮತ್ತೆ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ಹಾ ನಮಸ್ತೆ ನಮಸ್ತೆ ಮೇಡಮ್. ಹಾ.

0: ಮುಂದಿನ ಕರೆ ಯಾರದು ನೋಡುವ. ನಮಸ್ತೆ.
1: ಹಲೋ, ನಮಸ್ಕಾರ.
0: ಯಾರಿದು?
1: ಇದು ಮೂಡಿಗೆರೆಯಿಂದ, ಅದೇ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಿಂದ. ಐತಪ್ಪ ಮಾತಾಡ್ತಿರೋದು.
0: ಮಳೆ ಬಂತ ಸರ್ ಅಲ್ಲಿ?
1: ಹೌದು ಮೇಡಮ್, ಮಳೆ ಬಂತು.
0: ಹಾ ಹಾ ಹಾ, ಖುಷಿ ಆಯ್ತು, ತಂಪಾಯ್ತು ವಾತಾವರಣ ಅಲ್ವಾ?
1: ಹೌದೌದು, ತಂಪಾಯ್ತು ವಾತಾವರಣ. ಅಂದ್ರೆ ಒಂದು 15 ದಿವಸಕ್ಕೆ ಮೊದಲು ತುಂಬಾ ಮಳೆನೇ ಬಂತು. ಇತ್ತೀಚೆಗೆ ಒಂದು 2 ವಾರ ಹಿಂದೆನು ಮಳೆ ಬಂತು, ಆಮೇಲೆ ಇವತ್ತು ಬಂತು.
0: ಆಗಾಗ ಬರ್ತಾ ಇದೆ ನಿಮ್ಮೂರಲ್ಲಿ?
1: ಹೌದೌದು, ಆವಾಗವಾಗ ಬರ್ತಂಗಿರುತ್ತೆ. ಇವಾಗ ಬೆಳಿಗ್ಗೆ ಮಳೆ ಬಂದಿದ್ದು 10 ಗಂಟೆವರೆಗೆ ಮಳೆ ಬರ್ತೇನಿತ್ತು, ಅಂದ್ರೆ ಜೋರಾಗಿಲ್ಲ,
0: ಸ್ವಲ್ಪ
1: ಹನಿ ಹನಿ ಬರ್ತಾ ಇತ್ತು, ಇವಾಗ ಸ್ವಲ್ಪ ಜಿಸಿಲು ಬರ್ತಾ ಇದೆ.
0: ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಿದ್ರೆ ಏನ್ ಹೇಳ್ತೀರಿ ಸರ್?
1: ಇವತ್ತಿನ

0: ವಿಷಯದ ಬಗ್ಗೆ ಮಾತಾಡೋದಾದ್ರೆ ನನಗೆ ಅಂದ್ರೆ ಇವಾಗ ಎಲ್ಲಾ ಶ್ರೋತ್ರಗಳು ಹೇಳ್ತಾ ಇದ್ರು ಅಜ್ಜಿ ನೆನಪು ಎಲ್ಲ, ಆದ್ರೆ ನಮಗೆ ಅಜ್ಜಿಯನ್ನು ನೋಡಿದ್ದೆ ನೆನಪಿಲ್ಲ. ಅಂದ್ರೆ ನಾವು ಹುಟ್ಟುವಾಗಲೇ ನಮ್ಮ ಅಜ್ಜಿ ಇರ್ಲೇ ಇಲ್ಲ.
1: ಸರಿ,
0: ಹಾಗಾಗಿ ನಾವು ಅಜ್ಜಿಯನ್ನ ನೋಡಿಯೇ ಇಲ್ಲ.
1: ಹೌದು,
0: ನಾವು ಏನಿದ್ರು ತಾಯಿ ತಂದೆಯವರ ಪ್ರೀತಿಯಲ್ಲೇ ಬಿಡದಿರೋರು.
1: ಹೌದು,
0: ಹಾಗಾಗಿ ನಮಗೆ ಅಜ್ಜಿ ನೆನಪು ಅಷ್ಟೊಂದು ಇಲ್ಲ. ಮತ್ತೆ ಇದ್ರೆ ಆಚೆ ಈಚೆ ಕೆಲವು ವಯಸ್ಸಾದವ್ರ ಅಜ್ಜಿಯವರು ಇದ್ರೆ ಅವ್ರ ಜೊತೆನೆ ಮಾತಾಡ್ತಿದ್ವಿ, ಅವ್ರ ಜೊತೆನೆ ಆಟ ಆಡ್ತಿದ್ವಿ.
1: ಅಲ್ಲ, ಈಗ ರಜಾ ಸಮಯದಲ್ಲಿ ನೀವು ಹೇಗೆ ಕಳಿತಿದ್ರಿ? ಯಾರ ಮನೆಗೆ ಹೋಗ್ತಿದ್ರಿ? ನೆಂಟರಿಷ್ಟರ ಮನೆಗೆ ಹೋಗ್ತಿದ್ರ? ಹೇಗೆ?
0: ಹೌದು, ರಜದಲ್ಲಿ ಅಂದ್ರೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕಂತಾದ್ರೆ ನಮ್ಮ ಅಕ್ಕನ ಮನೆ ಇದೆ, ಈಗ ಇತ್ತು,
1: ಅಲ್ಲಿಗೆಲ್ಲ
0: ಹೋಗಿ ಬರ್ತಿದ್ವು.
1: ಸರಿ ಸರಿ,
0: ಮತ್ತೆ ಅಜ್ಜಿ ಅಜ್ಜಿ ಅವರು ನೋಡಿದ್ದು.
1: ತೊಂದ್ರೆ ಇಲ್ಲ ಮೇಡಮ್, ತೊಂದ್ರೆ ಇಲ್ಲ ಸರ್, ತೊಂದ್ರೆ ಇಲ್ಲ. ಈಗ ಇವತ್ತು ಯಾವಾಗಿತ್ತು ಪ್ರಸಾರ ಮಾಡುವ ಮಳೆ ಬಂದ ಖುಷಿಗೆ?
0: ಮೈಸೂರು ಮಲ್ಲಿಗೆಯಿಂದ
1: ಹಕ್ಕಿಯ ಹಾಡಿ. ಒಳ್ಳೆ ಗೀತೆ, ಒಳ್ಳೆ ಗೀತೆ ಇದು. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ ಬಿ ಆರ್ ಛಾಯಾ ಮತ್ತು ಜಾನಕಿ ಅವರ ಧ್ವನಿಯಲ್ಲಿ. ಧನ್ಯವಾದ.

ಇಂದಿನ ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಮನೋಜ್ ಕುಮಾರ್ ಹಾಗೂ ಉಮೇಶ್ ಅಶೋಕನಗರ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ. ಕೇಳುಗರೆ, ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಚಕ್ರವರ್ತಿ ಅವರ ಗಾಯನದಲ್ಲಿ ರಾಗ್ ಭೈರಾಗಿ ಆಲಿಸುವಿರಿ. ತಾಲ್ ಎಕ್ತಾಲ್ ಬಂದಿಶ್ ಮೇರೆ ಮನಮೇ ಬಸೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ, ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವ ಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ್ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶ. ಸೂಕ್ಷ್ಮ ಕಾಳಜಿ, ಆರೈಕೆಯ ಮೂಲಗಳು ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
0: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 8ನೇ ತಾರೀಕು ಶುಕ್ರವಾರ ಬೆಳಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ BRICS ಸಾಯ್ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ

ಪಂಡಿತ್ ಅಜಯ್ ಚಕ್ರವರ್ತಿಯವರ ಗಾಯನದಲ್ಲಿ ರಾಗ್ ಭೈರಾಗಿ ಆಲಿಸಿದಿರಿ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

0: ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ಧತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್, ಈಗ ಮರು ನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ, 1996ರಲ್ಲಿ ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ವಿಜಯಪುರ ಆಕಾಶವಾಣಿಯಲ್ಲಿ ನಮ್ಮ ಜೊತೆ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿಯವರು. ಕೌಶಲ್ಯ ತರಬೇತಿಯನ್ನು ಪಡೆದುಕೊಂಡು ಸುಮಾರು 13 ವರ್ಷಗಳಿಂದ ಶಾಪನ್ನು ರನ್ ಮಾಡ್ತಾ ಇದ್ದಾರೆ. ಅವರ ಒಂದು ಶಾಪ್ನಲ್ಲಿ ಸುಮಾರು 4 ಜನ ಪರ್ಮನೆಂಟಾಗಿ ವರ್ಕರ್ ಇದ್ದಾರೆ. ಅವರು ಸಾಕಷ್ಟು ಅಂದರೆ ಖಾದಿ ಉತ್ಸವದಲ್ಲಿ ಮತ್ತು ಪ್ರತಿ ವರ್ಷ ದೆಹಲಿಯಲ್ಲಿ ನವೆಂಬರ್ 14 ರಿಂದ 27 ರವರೆಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಮೇಳ, ಆಮೇಲೆ ಈ ಥರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಇವರ ಒಂದು ಬಗ್ಗೆ ಅವರಿಂದ ನಾವು ವಿವರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಲತಾ ಅರುಣ್ ಕುಲಕರ್ಣಿ ಅವರೇ.
2: ನಮಸ್ಕಾರ ಸರ್.
1: ತಾವು ಎಷ್ಟು ವರ್ಷದಿಂದ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ?
2: ಸರ್, ನಾನು ಸಾಧಾರಣವಾಗಿ 13 ವರ್ಷಗಳಿಂದ ನಾನು ಈ ಉದ್ಯೋಗ ನಡೆಸ್ಕೊಂಡು ಬರ್ತಾ ಇದ್ದೀನಿ.
1: 13 ವರ್ಷದಿಂದ ಈ ಉದ್ಯೋಗವನ್ನು ನಡೆಸ್ಕೊಂಡು
2: ಬರ್ತಾ ಇದ್ದೀನಿ ಸರ್.
1: ಇದನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ಬೋದಾ?
2: ಸರ್, ಇದು ನನಗೆ ಸ್ವಲ್ಪ ಚಿಕ್ಕವರಿರುವಾಗಿಂದ ನಮ್ಮ ತಾಯಿ ಟೇಲ್ರಿಂಗ್ ಕೆಲಸ ಮಾಡ್ತಾ ಇದ್ದು, ಅವರಿಂದ ಪ್ರೇರಣೆ ಆಗಿ ಬಂದಿರೋಂಥ ಒಂದು ಉದ್ಯೋಗ ಇದು. ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಸರ್.
1: ಬಳುವಳಿ ಅಂದರೆ
2: ತಾಯಿಯಿಂದ ಬಂದ ಬಳುವಳಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ.
1: ಮೂಲತಃ ತಾವು ಯಾವರು?
2: ಮೂಲತಃ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮಟ್ಟಿ ಹತ್ರ ಬರುತ್ತೆ, ಒಂದಾಲ್ ಅಂತ, ನಿಡಗುಂದಿ ತಾಲೂಕು. ಅಲ್ಲಿ ಹುಟ್ಟಿ ಬೆಳೆದು ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಎಲ್ಲ ಆಗಿದ್ದು ಒಂದಾಲ್ದಲ್ಲೇನೆ. ಆಮೇಲೆ ನಿಡಗುಂದಿಯಲ್ಲಿ ನಾವು ಕಾಲೇಜ್ ಶಿಕ್ಷಣ ಪಡೆದು ಆಮೇಲೆ ಮದುವೆ ಆಗಿ ಇಂಡಿ ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ರು ನಮಗೆ. ಅಲ್ಲಿ ಬಂದಲೇ ಮೊದಲು ನಾನು ಇದು ಯೋಚನೆ ಇರಲಿಲ್ಲ ಏನಾದರೂ ಮಾಡಬೇಕು ಅಂತ. ಆಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂದ್ಕೊಂಡು ಟೈಲರಿಂಗ್ ಉದ್ಯೋಗ ನಂಗೆ ಮೊದಲಿಂದ ನಮ್ಮ ತಾಯಿಯವರಿಂದ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಡಿಪ್ಲೊಮಾ ಕೋರ್ಸ್ ಎಲ್ಲ ಮಾಡಿಕೊಂಡು ತರಬೇತಿಯನ್ನು ಪಡೆದು ಒಂದು ಏನಾದರೂ ನಾವು ಒಂದು 4 ಜನಕ್ಕೆ ಅನುಕೂಲ ಆಗೋ ಥರ ಒಂದು ಏನಾದರೂ ಮಾಡೋಣ ಅಂದ್ಕೊಂಡು ಇದು ನಾನು ಸ್ಥಾಪನೆ ಮಾಡಿದೆ ಸರ್, ಗಾರ್ಮೆಂಟ್ಸ್ ಉದ್ಯೋಗ.
1: ಇದು 2013ರಲ್ಲಿ ತಾವು ಸ್ಥಾಪನೆ ಮಾಡಿದ್ರಿ?
2: ಹೌದು ಸರ್.
1: ಈಗ ತಮ್ಮಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ?
2: ನತ್ರ ರೆಗ್ಯುಲರ್ ಆಗಿ 4 ಜನ ವರ್ಕರ್ಸ್ ಇದ್ದಾರೆ ಸರ್.
1: 4 ಜನ ಕೆಲಸಗಾರರಿದ್ದಾರೆ.
2: ಮತ್ತೆ ಇನ್ನು ನಮ್ದು ಸೀಸನ್ ಇರುತ್ತೆ, ಮದುವೆ ಸೀಸನ್. ಆಮೇಲೆ ಇದು ನಮ್ದು ಖಾದಿ ಉತ್ಸವಗಳೆಲ್ಲ ನಾವು ಅಟೆಂಡ್ ಮಾಡ್ತೀವಲ್ಲ ಈ ಟೈಮ್ನಲ್ಲಿ, ಅದು ಸಾಧಾರಣ ಅಕ್ಟೋಬರ್ದಿಂದ ಮಾರ್ಚ್ ವರೆಗೂ ನಮ್ದು ಇದು ಸೀಸನ್ ಇರುತ್ತೆ. ಈ ಟೈಮ್ನಲ್ಲಿ ಬೇಕಾಗಿರೋ ಎಲ್ಲಾ ಖಾದಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಇದು ಒಂದು ಸೀಸನ್. ಇನ್ನು ಮದುವೆ ಸೀಸನ್ನು ಈ ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಆಗಿ ಮೇ ಎಂಡ್ ಜೂನ್ ವರೆಗೂ ಮದುವೆ ಸೀಸನ್ ನಡೀತಾ ಇರುತ್ತೆ. ಬ್ರೈಡಲ್ ಬ್ಲೌಸಸ್ ಆ ಥರ ಎಲ್ಲ ಬ್ಲೌಸ್ ಎಲ್ಲ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸರ್. 2 ಸೀಸನ್ ಇದೆ ನಮ್ಮ.
1: 2 ಸೀಸನ್ ಅಲ್ಲಿ ಇಷ್ಟೆಲ್ಲ ಕೆಲಸವನ್ನ
2: ಮಾಡ್ತಾ ಇದ್ದೀವಿ ಸರ್.
1: ಮತ್ತೆ ಈಗ ಇನ್ನೊಂದು ಆಗ್ಲೇ ತಾವು ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ರಿ, ಏನಪ್ಪಾ ಅಂತಂದ್ರೆ ನಿಮ್ಮದಾದಂತ ಒಂದು

0: ಇನ್ನು ಆ ಶಾಪ್ ಇದೆ, ಆ ಶಾಪ್ದು ಒಂದು ವಿಶೇಷತೆ ಅಥವಾ ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಕೆಲವೊಂದು ಶಾಪ್ ಅಲ್ಲಿ ಹೋದ್ರೆ ಕೆಲವೊಂದು ವಿಶೇಷವಾದಂತಹ ಬ್ರ್ಯಾಂಡ್ ಕಂಪನಿ ಬಟ್ಟೆಗಳು ಸಿಗ್ತಾ ಇರ್ತವೆ, ಶರ್ಟ್ಸ್ ಅನ್ರಿ. ಅದೇ ರೀತಿ ನಿಮ್ಮ ಒಂದು ಶಾಪ್ ದ ವಿಶೇಷ ಏನು, ನಿಮ್ಮಲ್ಲಿ ಎಲ್ಲೂ ಸಿಗ್ಲಾರಂತ ನಿಮ್ಮಲ್ಲಿ ಏನಾದ್ರೂ ಸಿಗ್ಬೋದಲ್ಲ, ಆ ರೀತಿ ಏನಾದ್ರು ಮಾಡ್ಕೊಂಡಿದ್ದಿರುತ್ತೆ?
1: ಹೌದು ಸರ್, ಮಾಡ್ಕೊಂಡಿದೀವಿ. ಇದು ಕಲಂಕಾರಿ ಬಟ್ಟೆ ಅಂತ ಬರುತ್ತೆ. ಇದು ಬಟ್ಟೆ ಸಾಧಾರಣವಾಗಿ ನಮ್ ಬಿಜಾಪುರ ಇದ್ರಲ್ಲಿ ಶಾಪ್ ಅಲ್ಲಿ ಈ ತರ ಹುಡುಕಿದ್ರೆ ಸಿಗೋದಿಲ್ಲ. ಜನರಿಗೆ ಅದ್ರದ್ದು ಡಿಮ್ಯಾಂಡ್ ಇದೆ, ಕಸ್ಟಮರ್ ಡಿಮ್ಯಾಂಡ್ ಇದೆ. ಅದು ಆ ಬಟ್ಟೆನ ನಾವು ತರಿಸಿ ಅದರಿಂದ ಟಾಪ್ಸ್, ಕುರ್ತಾ, ಲಾಂಗ್ ರಾಕ್, ಬೇರೆ ಬೇರೆ ವಿಧವಾದ ವೆರೈಟಿ ಬಟ್ಟೆಗಳನ್ನ ರೆಡಿ ಮಾಡಿ ನಾನು ಮಾರಾಟ ಮಾಡ್ತೀನಿ ಸರ್.
0: ಮತ್ತೆ ನೀವೇನಾದ್ರೂ ಶಾಪ್ ಅಲ್ಲಿ ಮಷಿನ್ಸ್ ಏನಾದರೂ ಇಟ್ಕೊಂಡಿದ್ದೀರಿ
1: ಸರ್?
0: ಯಾವ ತರ ಮಷಿನ್ಗಳು?
1: ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ಸ್ ಇದೆ ಸರ್ ನನ್ನ ಹತ್ರ.
0: ಅಂದ್ರೆ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ, ಈ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತವೆ?
1: ಅದು ನಮಗೆ ಶ್ರಮ ಕಮ್ಮಿ ಆಗತ್ತೆ ಸರ್, ವರ್ಕ್ ಜಾಸ್ತಿ ಆಗತ್ತೆ. ಈ ಮೊದ್ಲಿನ ಮಷಿನ್ಗಳೆಲ್ಲ ಹೇಗಿತ್ತು, ನಾವು ಸ್ಟಾರ್ಟ್ ಅಲ್ಲಿ ಕಾಲಿನಿಂದ ತುಳಿದು ತುಳಿದು ಮಾಡ್ತಾ ಇದ್ವಿ, ಆಮೇಲೆ ಸಣ್ಣ ಮೋಟರ್ ಫಿಕ್ಸ್ ಮಾಡಿಕೊಂಡು ಅದರಿಂದ ಓಡಿಸ್ತಾ ಇದ್ವಿ. ಅದ್ರಿಗಿಂತಲೂ ಮತ್ತೆ ಇಂಪ್ರೂವ್ಮೆಂಟ್ ಅಂದ್ರೆ ಇದು ಹೈ ಸ್ಪೀಡ್ ಮಷಿನ್ಸ್ ನಾನು 2013 ತಗೊಂಡೆ ಸರ್. 2013 ಇದು ಎರಡು ಮಷಿನ್ ಪರ್ಚೇಸ್ ಮಾಡಿದೆ. ಇನ್ನು ಎರಡು ಸಿಂಪಲ್ ಮಷಿನ್ಸ್ ಎರಡು ಇದೆ ನನ್ನ ಹತ್ರ, ಎರಡು ಇದ್ರಲ್ಲಿ ನಡೀತಾ ಇರುತ್ತೆ.
0: ಈಗ ತಾವು ಹೇಳಿದ್ರಿ ಮೇಡಮ್ ಆಗ್ಲೇ 2013 ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ. ನೀವು 2013 ಪ್ರಾರಂಭ ಮಾಡಿದ್ದಕ್ಕೂ ಮತ್ತೆ ಈಗ 2025 ಈಗೂ ಅಜಗಜಾಂತರ ವ್ಯತ್ಯಾಸ ಇರೋ ಅಂತ ನನಗನ್ಸುತ್ತೆ, ಇದಕ್ಕೆ ತಮ್ಮ ಅಭಿಪ್ರಾಯ?
1: ಹೌದು ಸರ್, ಬಹಳ ವ್ಯತ್ಯಾಸ ಇದೆ. ಈಗೆಲ್ಲ ಮೊದಲು ನಮ್ಮ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ಸ್ ಅದು ಏನಿರಲಿಲ್ಲ. ಆವಾಗ ಸ್ವಲ್ಪ ಹೊರಗಿಂದ ಏನು ನಮಗೆ ಡಿಮ್ಯಾಂಡ್ಸ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಹೊಸ ಫ್ಯಾಷನ್ ಏನಿದೆ ಬಂದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಅದೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇದನ್ನ ಹೊರಗಿಂದೆಲ್ಲ ಗೊತ್ತಾಗತ್ತೆ ಕಸ್ಟಮರ್ಗೆ ಏನ್ ಬೇಕಾಗತ್ತೆ ಏನಿಲ್ಲ. ಈಗ ಮೊದಲ ನಾವು ಚಾರ್ಟ್ ಇಟ್ಟು ಅವ್ರಿಗೆ ತೋರಿಸ್ತಿದ್ವಿ ಡಿಸೈನ್ಸ್, ಇದು ಈ ಮಾಡೆಲ್ ಇದೆ ಈ ಮಾಡೆಲ್ ಇದೆ ಅಂತ. ಈಗ ಹಾಗಿಲ್ಲ, ನೀವು ಇಂಟರ್ನೆಟ್ ನಲ್ಲಿ ನೋಡಿ ಯಾವ ಡಿಸೈನ್ ಕೊಡ್ತೀರೋ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಕಸ್ಟಮರ್ ಅದನ್ನು ಕೊಡ್ತಾರೆ, ರೆಡಿ ಮಾಡಿ ಕೊಡ್ತೀವಿ ಸರ್.
0: ಬಟ್ ಈಗ ನೀವು ಹೇಳಿದ್ರಿ ಈಗ ಇನ್ನೊಂದು ಏನಂತಂದ್ರೆ, ಈಗ ನೀವು ಹೇಗೆ ನೀವು ತಿಳ್ಕೊತೀರಿ, ಈಗ ಸಾಕಷ್ಟು ಅಂತರ್ಜಾಲ ಮುಂದುವರೆದ್ರೂ ಕೂಡ ಒಂದು ಗ್ರಾಹಕರ ಬೇಡಿಕೆ ಇದೇ ರೀತಿ ಇದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಆ ರೀತಿ ಪ್ರೊಡಕ್ಷನ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದನ್ನ ನೀವು ಯಾವ ರೀತಿ ಅದನ್ನು ಫೈಂಡ್ ಔಟ್ ಮಾಡ್ತೀರಿ?
1: ಅದ್ ನಾವು ಸ್ವಲ್ಪ ಹೊರಗಡೆ ಇನ್ನು ಎಲ್ಲೇ ಹೋದ್ರು ನನಗೆ ಮೊದಲು ಕಣ್ಣಿಗೆ ಕಾಣಿಸೋದೇ ಯಾವ್ಯಾವ ಯಾರು ಯಾವ ಟೈಪ್ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನಾನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡ್ತಿರ್ತೀನಿ. ಆಮೇಲೆ ಯಾರು ಯಾವ ಮಾಡೆಲ್ಸ್ ಜಾಸ್ತಿ ನಿಂಗೆ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ ನೋಡಿ ನಾವು ಒಂದ್ ಪೀಸ್ ಪರ್ಚೇಸ್ ಮಾಡ್ಕೋತೀವಿ. ಪರ್ಚೇಸ್ ಮಾಡ್ಕೊಂಡು ಅದೇ ಮಾಡೆಲ್ನ ಕಟಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಸರ್, ಒಂದು ಮಾಡೆಲ್. ಆಮೇಲೆ ನಮ್ಮವ್ರು ಅದೆಲ್ಲ ಮತ್ತು ನಾವು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದ್ರಲ್ಲಿ ನೋಡ್ತಿರ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ.
0: ಈಗ ಸಾಕಷ್ಟು ಮೊಬೈಲ್ ಅಲ್ಲೂ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಎಲ್ಲ ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈ ತರ ವ್ಯಾಪಾರ ಮಾಡೋರು.
1: ಹೌದು ಸರ್.
0: ಈಗ ನೀವು ಇನ್ನೊಂದು ಹೇಳಿದ್ರೆ ನಿಮ್ಮಲ್ಲಿ ವಿಷ ಅಂತಂದ್ರೆ ಕುರ್ತಾ ಮತ್ತೆ ಟಾಪ್ ಇವನ್ನೆಲ್ಲ ಮಾಡ್ತೀವಿ, ಅದರ ಜೊತೆಗೆ ಇಲ್ಕಲ್ ಸೀರೆಯಿಂದ ಕಸೂತಿ ಕೆಲಸನೂ ಮಾಡಿಸ್ತೀನಿ ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡಿಸ್ತೀರಿ?
1: ಅದನ್ನ ಯಾವ ರೀತಿ ಅಂದ್ರೆ ಸರ್, ಇಲ್ಕಲ್ ಸೀರೆಯನ್ನ ಪರ್ಚೇಸ್ ಮಾಡ್ಕೊಂಡು ಅದು ರೆಡಿ ವರ್ಕ್ ಇರೋದು ಇರುತ್ತೆ, ಕೆಲವೊಂದು ವರ್ಕ್ ಇಲ್ಲದೆ ಇರುತ್ತೆ. ನಮ್ಮ ಹತ್ರ ಕಂಪ್ಯೂಟರೈಸ್ ಡಿಸೈನ್ ಮಾಡೋರೆಲ್ಲ ಇದಾರಲ್ಲ, ಅವ್ರ ಹತ್ರ ಕೊಟ್ಟು ಅದನ್ನ ವರ್ಕ್ ಹಾಕಿಸ್ತೀವಿ. ಹಾಕಿಸಿ ಆ ತರ ಟಾಪ್ ರೆಡಿ ಮಾಡ್ತೀವಿ. ಅದು ಮೊದಲು ಬಹಳ ಮಾಡ್ತಾ ಇದ್ವಿ, ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ, ಕಮ್ಮಿ ಆಗಿದೆ. ಈಗ ಕಲಂಕಾರಿ ಫ್ಯಾಬ್ರಿಕ್ ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದು 2014-15 ಜಾಸ್ತಿ ವ್ಯಾಪಾರ ಮಾಡಿದೆ ನಾನು ಅದನ್ನ, ಈಗ ಸ್ವಲ್ಪ ಕಮ್ಮಿ ಇದೆ ಅದರದ್ದು, ಹೀಗಾಗಿ ಕಲಂಕಾರಿ ಜಾಸ್ತಿ ನಡೀತಾ ಇದೆ ಸರ್.
0: ಈಗ ತಾವು ಹೇಳಿದ್ರೆ ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ನಮ್ದು ಸೀಸನ್ ಜಾಸ್ತಿ ಇರತ್ತೆ ಕಂಟಿನ್ಯೂ ಆಗಿ ಅಂತ ಹೇಳಿ.
1: ಹೌದು ಸರ್.
0: ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಈ ಅಕ್ಟೋಬರ್ ಲಿಂದ ಮಾರ್ಚ್ ವರೆಗೆ ಅಂದ್ರೆ ಸುಮಾರು 5-6 ಆಗುತ್ತೆ?
1: ಹೌದು ಸರ್.
0: ಈ 5-6 ನೀವು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ ಈಗ?
1: ಈಗ ಈ ಒಂದು 6 ನಾವು ಸಾಧಾರಣವಾಗಿ 18-20 ನಂದು ಟರ್ನ್ ಓವರ್ ಆಗುತ್ತೆ ಸರ್.
0: ಕೇವಲ 6
1: 6 ಸರ್.
0: 18-20 ಟರ್ನ್ ಆಗತ್ತೆ. ಮತ್ತೆ ಈಗ ಅದರ ಜೊತೆಗೆ ನೀವು ಈಗ ಸುಮಾರು ಸೀಸನ್ ಇದ್ದಾಗ ಬೇಡಿಕೆ ಜಾಸ್ತಿ ಇದ್ದಾಗ ತಾವು ಹೇಳಿದ ಪ್ರಕಾರ 4 ಕೆಲಸಗಾರಲಿಂದ ಕೆಲಸ ಆಗೋದಿಲ್ಲ.
1: ಹೌದು ಸರ್.
0: ಹೀಗ ಇದ್ದಾಗ ನಿಮಗೆ ಜಾಸ್ತಿ ಗ್ರಾಹಕರಿಗೆ ನೀವು ನಿಮ್ಮ ಒಂದು ಸೇವೆಯನ್ನ ಒದಗಿಸಬೇಕು ಅಂತಂದ್ರೆ ಇನ್ನೂ ಒಂದಿಷ್ಟು ಕೆಲಸಗಾರರು ಬೇಕಾದ್ರೆ.
1: ಹೌದು ಸರ್.
0: ಮತ್ತೆ ಅವರನ್ನ ನೀವು ಹೇಗೆ ಗುರುತಿಸಿರಿ? ಇವರ ಹತ್ರ

0: ಒಂದು ಸ್ಕಿಲ್ ಅದೇ ಅಂತ ನಿಮಗೆ ಗೊತ್ತಾಗಬೇಕು. ಸ್ಕಿಲ್ ಇದ್ರೆ ಮಾತ್ರ ನೀವು ಇವತ್ತು ಸೊಸೈಟಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ.
1: ಹೌದು ಸರ್, ಹೌದು.
0: ಹೀಗಿದ್ದಾಗ ಅವ್ರನ್ನ ಹೇಗೆ ಗುರುತಿಸ್ತೀರಿ?
1: ಅಂದ್ರೆ ಕೆಲವು ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡೋರು ಇದ್ದಾರೆ ಸರ್. ಅಂದ್ರೆ ನಮ್ ಸೀಸನ್ ವೈಸ್ ನಾವು ಕೊಡ್ತೀವಿ ಅಂತ ಗೊತ್ತವರಿಗೆ. ಮೊದ್ಲು ಅವ್ರ ಹತ್ರ ನಾನು ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿರ್ತೀನಿ, ನಮ್ದು ಒಂದ್ ಪೀಸ್ ಕೊಟ್ಟು ನೋಡಿರ್ತೀವಿ, ಇದು ನಮ್ಗೆ ಓಕೆ ಅನಿಸ್ತಾ ಅವ್ರಿಗೆ ಕಂಟಿನ್ಯೂ ಕೊಡ್ತೀನಿ ಸರ್. ಹೊಸಬ್ರು ಬಂದ್ರು ಅಷ್ಟೇನೆ, ಅವ್ರದ್ದು ಒಂದು ನಮ್ದು ಒಂದು ಸ್ಯಾಂಪಲ್ ಕೊಟ್ಟು ನೋಡಿ ಅವ್ರದ್ದು ಫಿನಿಶಿಂಗ್ ಅದೆಲ್ಲ ಚೆನ್ನಾಗಿ ಅಂತ ಅನ್ಸಿದ್ಮೇಲೆ ಅವ್ರಿಗೆ ಕಂಟಿನ್ಯೂ ವರ್ಕ್ ಕೊಡ್ತೀನಿ ಸರ್.
0: ಮತ್ತೆ ಈಗೆಲ್ಲ ಸಾಕಷ್ಟು ಕಂಪ್ಯೂಟರೈಸ್ಡ್ ಮಷಿನ್ಸ್ ಎಲ್ಲ ಬಂದಿದಾವೆ, ಮತ್ತೆ ಈಗ ನೀವು ಏನು ಅಪ್ಗ್ರೇಡ್ ಆಗಿದ್ದೀರಿ ಈಗ ಇವತ್ತಿನವರೆಗೆ?
1: ಅಪ್ಗ್ರೇಡೇಷನ್ ಅಂದ್ರೆ ಸರ್, ಈಗ ಇಂಟರ್ನೆಟ್ ಡಿಸೈನ್ಸ್ ಅದೆಲ್ಲ ನೋಡಿ ನಾವು ಕಲ್ತ್ಕೊಂಡಿದೀವಿ ಹೊಸ ಹೊಸದು. ಮೊದ್ಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಇದು ಮಾಡ್ತಾ ಇದ್ವಿ, ಈಗ ಎಲ್ಲ ಮಷಿನ್ ಅಲ್ಲಿ ಈ ಕಂಪ್ಯೂಟರೈಸ್ಡ್ ಡಿಸೈನ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಈ ತರ ಅಪ್ಗ್ರೇಡೇಷನ್ ಆಗಿದೆ ಸರ್.
0: ಮತ್ತೆ ಈಗ ನಿಮ್ಮಲ್ಲಿ ಈಗ ನೀವು ಹೇಳಿದ್ರೆ ಈ ಮದುವೆ ಸೀಸನ್ ಅಲ್ಲಿ ರಿವರ್ಕ್ ಎಲ್ಲ ಮಾಡಿಕೊಡ್ತೀನಿ ಅಂತ, ಒಂದು ಏನಾದರೂ ಮದುವೆ ಆಗೋ ಹೆಣ್ಣು ಮಗಳದ್ದು ಆರ್ಡರ್ ಕೊಟ್ರೆ ಅದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಅಥವಾ ಎಷ್ಟು ದಿವಸದಲ್ಲಿ ಅದನ್ನು ತಯಾರು ಮಾಡಿಕೊಡ್ತೀರಿ?
1: ಹಾ ಸರ್, ಅದು ಸಾಧಾರಣ ನಮಗೆ ಒಂದು ವಾರದಿಂದ 10-12 ದಿವಸನಾದರೂ ಬೇಕಾಗುತ್ತೆ ಒಂದು ಬ್ರೈಡಲ್ ಬ್ಲೌಸ್ಗೆ. ಅದು ಮಿನಿಮಮ್ 2,500, ತುಂಬ ಸಿಂಪಲ್ ಆಗಿ ಹಾಕಿದ್ರು 2,500 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 10,000-12,000 ವರೆಗೂ ಇದೆ ಸರ್ ನನ್ನ ಹತ್ರ ಹಾಕೋ ವರ್ಕ್ಸ್.
0: 10,000 ವರೆಗೆ ಇದೆ?
1: ಹೌದು ಸರ್.
0: ಅಷ್ಟೊಂದಂದ್ರೆ ಎಲ್ಲ ಈಗ ಅದು ಮಷಿನರಿ ಮುಖಾಂತರನೇ ಮಾಡ್ತಾರೆ?
1: ಇಲ್ಲ, ಅದಕ್ಕೆ ಲೇಬರ್ ಹಚ್ಚಿ ಮಾಡಿಸ್ತೇವೆ ಸರ್. ಅದು ಕೈಯಿಂದ ಮಾಡೋ ವರ್ಕ್, ಹ್ಯಾಂಡ್ ವರ್ಕ್ಸ್ ಎಲ್ಲ. ಬ್ರೈಡಲ್ ಬ್ಲೌಸ್ ಜಾಸ್ತಿ ಅಂದ್ರೆ ಕೈ ವರ್ಕ್ನೇ ಇರುತ್ತೆ ಸರ್, ಹ್ಯಾಂಡ್ ವರ್ಕ್.
0: ಈಗ ಹ್ಯಾಂಡ್ ವರ್ಕ್ ಇದ್ದಾಗ ಮಾತ್ರ ಒಂದಿಷ್ಟು ಕೆಲಸ ಪ್ರೆಷರ್ ಬೀಳುತ್ತೆ ನಿಮಗೆ?
1: ಬೀಳುತ್ತೆ ಸರ್, ಅದು ಬಹಳ ಆ ಟೈಮ್ನಲ್ಲಿ ಬಹಳ ಪ್ರೆಷರ್ ಆಗುತ್ತೆ. ಒಬ್ಬರಲ್ಲ ಇಬ್ರು ನಾವು ಜಾಸ್ತಿ ಜನನ ಹುಡುಕಿ ಅದು ವರ್ಕ್ ಕೊಟ್ಟು ಮಾಡಿಸ್ತಿರ್ತೇನೆ ಸರ್.
0: ಮತ್ತೆ ಆಗ್ಲೇ ತಾವೊಂದು ಮಾತು ಹೇಳಿದ್ರೆ ನನಗೆ, ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂತ ದೆಹಲಿಯಲ್ಲಿ ಪ್ರತಿ ವರ್ಷ ನವೆಂಬರ್ 14 ರಿಂದ 27 ರವರೆಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಹೇಳಿ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ, ಅಲ್ಲಿ ತಾವ್ ಏನ್ ಮಾಡ್ತೀರಿ? ಅಲ್ಲಿ ತಾವು ಹೋಗಿ ಅಟೆಂಡ್ ಆಗ್ತೀರಾ ಅಥವಾ ಹೇಗೆ ಅಲ್ಲಿ ಏನು ನಿಮ್ಮ ಕೆಲಸ?
1: ಹೌದು ಸರ್, ನಾವು ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತೇಳಿ, ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಅದ್ರ ಹೆಸರು. ಈ ಪ್ರೋಗ್ರಾಮ್ ವಿಶೇಷತೆ ಏನಂದ್ರೆ ಅಲ್ಲಿ ಹೊಸ ಹೊಸ ಟೆಕ್ನಾಲಜಿ ಮಷಿನ್ಸ್ ಎಲ್ಲ ಬಂದಿರುತ್ತೆ ಸರ್, ನೋಡೋದಕ್ಕೂ ಅದು ಒಂಥರ ಕಲಿಯೋ ತರ ಇರುತ್ತೆ. ಮತ್ತೆ ತುಂಬಾ ಜನ ಎಲ್ಲಾ ಸ್ಟೇಟ್ ದಿಂದನೂ ಜನ ಬಂದಿರ್ತಾರೆ. ಈಗ ನಾವು ನಮ್ಮ ಬಿಜಾಪುರ ಜಿಲ್ಲೆದಿಂದ ಹೋದ ಹಾಗೆ ಕರ್ನಾಟಕದಿಂದ ಇಂದಿಷ್ಟು ಸ್ಟಾಲ್ಸ್ ಬಂತೆ, ಎಲ್ಲಾ ರಾಜ್ಯಗಳಿಂದನೂ ಒಂದೊಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಅವ್ರವ್ರದ ರಾಜ್ಯದ ವಿಶೇಷತೆ ಏನು ಅಂತ ಅವರೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ನಮಗೆ ಕಲಿಯೋದಕ್ಕೂ ಸಿಗುತ್ತೆ. ಮತ್ತೆ ತುಂಬಾ ಕಸ್ಟಮರ್ಸ್ ಬರ್ತಾರೆ. ಅಂತಾರಾಷ್ಟ್ರೀಯ ಮೇಳ ಅಂದ್ರೆ ಅದು ಔಟ್ ಆಫ್ ಕಂಟ್ರಿಯಿಂದನೂ ಸ್ಟಾಲ್ಸ್ ಬಂದಿರುತ್ತೆ, ಅದನ್ನೆಲ್ಲ ನೋಡಿ ಕಲಿಯೋದಕ್ಕೆ ನಮಗೆ ಅನುಕೂಲ ಆಗತ್ತೆ ಸರ್, ವ್ಯಾಪಾರನೂ ಆಗತ್ತೆ ಪ್ಲಸ್ ಕಲಿಯೋದು ಆಗತ್ತೆ.
0: ಈಗ ನೀವು ತಮಗೆ ಸಂಬಂಧಪಟ್ಟದ್ದು ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು?
1: ಹೌದು ಸರ್, ಬಟ್ಟೆ ಮಾತ್ರ.
0: ಈಗ ಇದೇನು ತಾವು ಹೇಳಿದ್ರಲ್ಲ ನವೆಂಬರ್ 10 ರಿಂದ 27 ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು ವ್ಯಾಪಾರ ಮೇಳನ ಅಥವಾ ವಿವಿಧ ರೀತಿಯ?
1: ಇಲ್ಲ ಇಲ್ಲ ಸರ್, ಎಲ್ಲವೂ ಅದು ಅಲ್ಲಿ ಕೃಷಿಗೆ ಸಂಬಂಧಿಸಿದ್ದಿರುತ್ತೆ, ಮಷಿನ್ಸ್ ಬಂದಿರುತ್ತೆ, ಆಮೇಲೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಏನು ಜಗತ್ತಿನಲ್ಲಿ ಹೊಸ ಟೆಕ್ನಾಲಜಿ ಬರುತ್ತಲ್ಲ ಮೊದ್ಲು ಕಾಣಿಸೋದೆ ಆ ಮೇಳದಲ್ಲಿ ಕಾಣಿಸುತ್ತೆ ಸರ್, ಎಲ್ಲಾ ಎಲ್ಲಾ ವಿಷಯಕ್ಕೂ ಸಂಬಂಧದ ಹಾಗೆ.
0: ಅಂದ್ರೆ
1: ಫುಡ್ ಪ್ರಾಡಕ್ಟ್ ಇರ್ಬೋದು, ಇದು ಬಟ್ಟೆ ಪ್ರೊಡಕ್ಷನ್ ಇರ್ಬೋದು, ಅದು ಮಿಲ್ ಹಿಡ್ಕೊಂಡು ಎಲ್ಲಾನು ಅಲ್ಲಿ ಸ್ವಲ್ಪ ನಾಲೆಜ್ ಹೆಚ್ಚು ಸಿಗುತ್ತೆ ಸರ್ ಅಲ್ಲಿ ಹೋದ್ರೆ.
0: ಈಗ ಆ ನಾಲೆಜ್ ಅನ್ನ ತಾವು ಈಗ ಸುಮಾರು ವರ್ಷಗಳಿಂದ ತಗೊಂಡು ಆ ನಾಲೆಜ್ ಪ್ರಕಾರ ಇಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಬೇಡಿಕೆ ಇದೆಯಾ?
1: ಬೇಡಿಕೆ ಇದೆ ಸರ್. ಮೊದ್ಲು ಜಾಸ್ತಿ ಏ ಬಂದ್ರು ಫ್ಯಾಷನ್ ಬರೋದೇ ಅಲ್ಲೇನೆ, ನಮ್ ಬಟ್ಟೆ ವಿಷಯಕ್ಕೆ ಸಂಬಂಧಿಸಿದ ನಾನ್ ಜಾಸ್ತಿ ಸ್ಟಡಿ ಮಾಡೋದು ಅಲ್ಲಿ ಬಂದ 2 ವರ್ಷದ ನಂತರ ಈ ಕಡೆ ಬರುತ್ತೆ. ಹೀಗಾಗಿ ಮೊದ್ಲು ನಾವು ಏನಾದ್ರು ನೋಡ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಲೇಬೇಕು.
0: ಈಗ ಎಷ್ಟು ವರ್ಷದಿಂದ ತಾವು ದೆಹಲಿಗೆ ಹೋಗ್ತಾ ಇದ್ದೀರಿ?
1: ನಾನು ಒಂದು 7-8 ವರ್ಷ ಕಂಟಿನ್ಯೂ ಹೋಗಿದ್ದೇನೆ ಸರ್, ಇದೇ ವರ್ಷ ಅಟೆಂಡ್ ಮಾಡ್ತಾ ಇಲ್ಲ ಬೇರೆಲ್ಸ ಇದೆ ಅಂತ.
0: ಇದು ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಈ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ ನೀವು ಅದನ್ನ ಹೇಗೆ ಕಂಡಿಡ್ಕೊಂಡ್ರಿ?
1: ಅದು ಇದರಿಂದ ಗೊತ್ತಾಗತ್ತೆ ಸರ್, DIC ಆಫೀಸ್ ಅಲ್ಲಿ ಅವರು ಇಂಡಸ್ಟ್ರಿಯಲ್ ಆಫೀಸ್ಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಮೊದಲು VTPC ಅಂತ ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲಿಗೆ IITF ಅವ್ರಿಗೆ ಹೇಳಿರ್ತಾರೆ ಡೆಲ್ಲಿ ಅವರು, ಅವರು ಇಲ್ಲೆಲ್ಲ ನಮ್ಮ ಜಿಲ್ಲೆಗಳಲ್ಲಿರೋ ಇಂಡಸ್ಟ್ರಿಯಲ್ ಆಫೀಸ್ಗೆ ಅವ್ರು ಕಳಿಸಿರ್ತಾರೆ. ಡಿ ಐ ಸಿ ಆಫೀಸ್ಗೆ. ಅವರಿಂದ ಅವು ನಾವು ಯಾರು ಅವ್ರಿಗೆ ಕಾಂಟ್ಯಾಕ್ಟ್ನೊಳಗೆ

0: ಹೋಗ್ತೀವಿ, ಅವರು ಸ್ವಲ್ಪ ಕರೆದು ಕರೆದು ಹೇಳ್ತಾರೆ ಹಿಂಗಿದೆ ಹೋಗ್ತೀರಾ ಅಂತ. ಮೊದಲು ನನಗೆ ಪರಿಚಯ ಮಾಡಿಸಿದ್ದೆ ಡಿ ಐ ಸಿ ಆಫೀಸರ್.
1: ಡಿ ಐ ಸಿ ಆಫೀಸ್ ಅಂದ್ರೆ ಜಿಲ್ಲಾ
0: ಕೈಗಾರಿಕಾ ಕೇಂದ್ರ,
1: ತರಬೇತಿ ಕೇಂದ್ರ.
0: ಇಲ್ಲಿ ಬಿಜಾಪುರದಿಂದನೇ ನಾನು ಪರಿಚಯ ಮಾಡ್ಕೊಂಡಿದ್ದೆ ಸರ್. ಅದು
1: ಮತ್ತೆ ಈಗ ನೀವು ಹೋಗ್ಬೇಕಾದ್ರೆ ಹೇಗೆ ಅಂದ್ರೆ ಸರ್ಕಾರದಿಂದ ಏನಾದರೂ ಹೋಗ್ಲಿಕ್ಕೆ ವ್ಯವಸ್ಥೆ ಇರುತ್ತಾ, ಅಥವಾ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ನಿಮಗೆ ಹೋಗ್ಲಿಕ್ಕೆ ಅನುಕೂಲ ಇರುತ್ತಾ, ಅಥವಾ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾರೆ?
0: ಸ್ವಂತ ಕ್ಷಣದಲ್ಲೇ ಹೋಗ್ತೀವಿ. ಆದ್ರೆ ಸ್ಟಾಲ್ ಬಾಡಿಗೆ ಫ್ರೀ ಇರುತ್ತೆ ಸರ್, ಗೌರ್ಮೆಂಟ್ದಿಂದನೇ ಇರುತ್ತೆ. ಎಲ್ಲೂ 1 ರೂಪಾಯಿ ನಾವು ಬಾಡಿಗೆ ತುಂಬಬೇಕಾಗಿಲ್ಲ ಸ್ಟಾಲ್ಗಾಗಿ. ಇನ್ನು ಹೋಗಿ ಬರೋ ಖರ್ಚು ವೆಚ್ಚ ಎಲ್ಲ ನಮ್ದು ಪರ್ಸನಲ್ ಇರುತ್ತೆ.
1: ಈಗ ತಾವು ಸುಮಾರು ವರ್ಷಗಳಿಂದ ಈ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದೀರಿ, ಆದ್ರೆ ನಿಮ್ಮ ಒಂದು ಸುಮಾರು ಈಗ ಒಂದು 2013 ನೋಡ್ತಾ ಇದ್ದೀರಿ, ಎಷ್ಟು ಜನ ಮಹಿಳೆಯರು ಇದನ್ನ ಕಲಿಬೇಕು, ನಾನು ಕೂಡ ಮುಂದೆ ಬರಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತನ್ನೋ ಅಂತ ಜನರು ನಿಮಗೆ ಕಂಡು ಬಂದಿದ್ದಾರೆ? ಮತ್ತೆ ನೀವು ಎಷ್ಟು ಜನರಿಗೆ ನೀವು ತರಬೇತಿಯನ್ನು ಕೊಟ್ಟು, ಅಥವಾ ಈಗ ತಾವು ಹೇಳಿದ್ರಿ ಆಂಧ್ರ ಪ್ರದೇಶದ ಕೆಲವೊಂದು ವಿಶೇಷ ಡಿಸೈನ್ ಇರುವಂತ ಬಟ್ಟೆ ಬರುತ್ತೆ ಅಂತ ಹೇಳಿ, ಆ ತರ ಬಟ್ಟೆ ನಮ್ಮಲ್ಲಿ ಸಿಗೋದಿಲ್ಲ, ಅವಾಗ ನೀವು ಮತ್ತೆ ಮಹಿಳೆಯರಿಗೆ ಹೇಗೆ ನೀವು ತರಬೇತಿ ನೀವೇ ಕೊಡಿಸ್ತೀರಾ, ಅಥವಾ ಸರ್ಕಾರದಿಂದ ಏನಾದ್ರೂ ಕೊಡೋ ವ್ಯವಸ್ಥೆ ಮಾಡ್ತೀರಾ, ಅಥವಾ ಅಲ್ಲಿ ಏನಾದ್ರು ಮಿಲ್ ಗಳಿಗೆ ತಾವು ಕರ್ಕೊಂಡು ಹೋಗ್ತೀರಾ, ಹೇಗೆ ಮಾಡ್ತೀರಿ ಇಲ್ಲಿ?
0: ಇಲ್ಲ ಸರ್, ಅದು ನಾವು ಓನ್ ಆಗಿ ತಗೊಂಡು ಬಂದು ನಮ್ಮ ಬಟ್ಟೆಗಳನ್ನ ನಾವೆಲ್ಲ ಸ್ಟಿಚ್ ಮಾಡಿ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ನಾವು ಅದು ಆ ಬಟ್ಟೆಯನ್ನು ಪರಿಚಯ ಮಾಡಿಸ್ತೇನೆ ಸರ್.
1: ಅಲ್ಲ, ಮಾರ್ಕೆಟಿಂಗ್ ಅಲ್ಲಿ ನೀವು ಪರಿಚಯ ಮಾಡಿ ನೀವು ಮಾರಾಟ ಮಾಡಿಸೋದಾಯ್ತು. ಈಗ ಆ ತರಬೇತಿ ನಿಮ್ಮಲ್ಲಿ ತಯಾರಾಗಬೇಕು, ನಿಮ್ಮ ಒಂದು ಶಾಲೆದು ರೆಡಿ ಆಗಬೇಕು ಅಂತಂದ್ರೆ ಯಾರಾದರೂ ತರಬೇತಿ ತಗೊಂಡಂತವ್ರು ಕನಿಷ್ಠ ಒಂದು 2-3 ಇದ್ರೆ ಮಾತ್ರ ಅದು ತಯಾರಾಗ್ಲಿಕ್ಕೆ ಸಾಧ್ಯ ಇದೆ.
0: ಹೌದು ಸರ್.
1: ಹಾಗಿದ್ದಾಗ ನೀವೇನಾದ್ರೂ ಇಲ್ಲಿ ನಿಮ್ಮಲ್ಲಿ ಏನು ತರಬೇತಿ ತಗೊಳಕ್ಕೆ ರೆಡಿ ಇದ್ದೇನೆ ಅಂತ ಏನಾದ್ರೂ ಇದ್ರೆ ಅವ್ರಿಗೆ ಏನಾದ್ರೂ ನಿಮ್ಮ ವತಿಯಿಂದ ತರಬೇತಿ ಕೊಡಿಸ್ತೀರಾ, ಅಥವಾ ಹೇಗೆ?
0: ನಾವೇ ತರಬೇತಿ ಕೊಡ್ತೀವಿ ಸರ್. ನಾವು ಅದನ್ನ ತಗೊಂಡು ನಾವು ಕಲ್ಕೊಂಡು ಬಂದಿರ್ತೀವಿ ಯಾವ್ಯಾವ ಮಾಡೆಲ್ ರೆಡಿ ಮಾಡ್ಬೇಕು ಅಂತ. ಅದ್ ನಾವೇ ಅವ್ರಿಗೆ ನಮ್ಗೆ ಈ ತರ ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು ನಾ ರೆಡಿ ಮಾಡಿಸ್ಕೊಳ್ತೀನಿ ಸರ್.
1: ಆಗ್ಲೇ ಇನ್ನೊಂದ್ ಮಾತು ಹೇಳಿದ್ರಿ ಮೇಡಮ್, ತಾವು ಕಲಂಕಾರಿ ಟಾಪ್ ಜಾಸ್ತಿ ಬೇಡಿಕೆ ಇದೆ, ಅದು ಬಿಟ್ರೆ ಈ ಖಾದಿ ಕಾಟನ್ ಟಾಪ್ ಜಾಸ್ತಿ ನಮ್ದು ವಿಜಯಪುರದಲ್ಲಿ ಇದೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಡಿಸೈನ್ ಇರುತ್ತೆ, ಮತ್ತೆ ಇದನ್ನ ಹೇಗೆ ಬೇಡಿಕೆ ತಕ್ಕಂಗೆ ತಾವು ಪೂರೈಸ್ತೀರಾ, ಅಥವಾ ಇದಕ್ಕೂ ಏನಾದ್ರೂ ಸೀಸನ್ ಇದೇನಾ?
0: ಇದಕ್ಕೆ ಸೀಸನ್ ಅಂತ ಏನಿಲ್ಲ ಸರ್, ಇದು ಎಲ್ಲಾ ಸೀಸನ್ ಅಲ್ಲೂ ನಡೆಯುವಂತ ಬಟ್ಟೆ. ಯಾಕಂದ್ರೆ ಇದು ಪ್ಯೂರ್ಲಿ ಕಾಟನ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಇದು ಪಾರ್ಟಿ ವೇರ್ ಆ ತರ ಅಲ್ಲ, ಇದೇನಂದ್ರೆ ನಾವು ರೆಗ್ಯುಲರ್ ಆಗಿ ಆಫೀಸ್ ವೇರ್ ಈ ತರ ಎಲ್ಲ ಮಾಡಬಹುದು. ಕಂಫರ್ಟೇಬಲ್ ಆಗಿರುತ್ತೆ ಮತ್ತೆ ಡಿಮ್ಯಾಂಡೆಡ್ ಇದೆ ಇದಕ್ಕೆ ಈ ಬಟ್ಟೆಗೆ.
1: ಮತ್ತೆ ಈಗ ಪ್ರತಿ ವರ್ಷ ಕೆಲವೊಂದು ಸಾಧನೆಯನ್ನ ಮಾಡಿದಂತ ಶಾಪ್ಸ್ ಅಲ್ಲಿ ಅಥವಾ ಮಹಿಳೆಯರಿಗೆ ಸರ್ಕಾರ ಗುರುತಿಸಿ ಏನಾದರೂ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಏನಾದರೂ ಬಂದಿದ್ದಾವ?
0: ಹೌದು ಸರ್.
1: ಯಾವ ಪ್ರಶಸ್ತಿಗಳು?
0: ಪ್ರಶಸ್ತಿ ಅಂತಂದ್ರೆ ನಮ್ಮ ಇಲ್ಲಿ ವಿಜಯಪುರದ ಸಿಡಾಕ್ ಅಂತ ಸಂಸ್ಥೆ ಇದೆ, ಡಿ ಐ ಸಿ ಆಫೀಸ್ ಶಿಕಾರಿಕಾನೆ ಇದೆಯಲ್ಲ ಅಲ್ಲಿ ಸಿಡಾಕ್ ಅಂತ ಸಂಸ್ಥೆ ಇದೆ. ಅಲ್ಲಿ ನಮ್ಮ ಬಳ್ಳಾರಿ ಮೇಡಮ್ ಅವರು ಇದ್ದಾರೆ. ನಾನು ಅವ್ರ ಕೈನಲ್ಲೇ ತರಬೇತಿಯನ್ನು ತಗೊಂಡು ಇದು ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದ್ದು. ಅವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಿರ್ತಾರೆ ಸರ್, ಹೆಣ್ಮಕ್ಳಿಗಾಗಿ ಟೈಲರ್ದೆಲ್ಲ ತರಬೇತಿ ನಡೆಸ್ತಿರ್ತಾರೆ. ಆ ನಡೆಸುವಾಗ ಅವರು ನಮ್ಮನ್ನು ಉದಾಹರಣೆಗಾಗಿ ಎಷ್ಟೋ ಸತಿ ಕರೆದು ನಮಗೆ ಸನ್ಮಾನ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸ್ತಿರ್ತಾರೆ. ಆ ತರ ಎಲ್ಲ ಅವರು ಇದ್ರ ನಾನು ಜಾಸ್ತಿ ಸತಿ ಹೋಗಿ ಅಟೆಂಡ್ ಆಗಿದ್ದೀನಿ ಸರ್.
1: ಈಗ ತಾವು ಹೇಳಿದ್ರಿ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಕೊಡಮಾಡುವಂತ ಪ್ರಶಸ್ತಿ ಹೆಸರು
0: ಯಶಸ್ವಿ ಮಹಿಳಾ ಉದ್ಯಮಿ ಅಂತ.
1: ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿಯನ್ನ ಕೊಟ್ಟಿದೆ, ಯಾವ ವರ್ಷದಲ್ಲಿ?
0: ಈಗ ಹೋದ ವರ್ಷ, ಈಗ 2 ವರ್ಷದ ಹಿಂದೆ ಕೊಟ್ಟಿದ್ರು ಸರ್,
1: ಅಂದ್ರೆ 2023-24
0: ಹಂಗೆ ಮೇಲೆ ಕರೀತಾನೆ ಇರ್ತಾರೆ. ಈಗ ರೀಸೆಂಟ್ಲಿ ಅಂದ್ರೆ 24
1: ಅಂದ್ರೆ ನಿಮಗಾಗಿ ಈ ತರ ಏನು ತಾವು ಶಾಪ್ ಅನ್ನ ರನ್ ಮಾಡ್ತೀರಿ, ನಿಮಗಾಗಿ ಸರ್ಕಾರದಿಂದ ಕೊಡುವಂತ ಪ್ರಶಸ್ತಿಗಳು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಆ ಒಂದು ವಿಭಾಗದಿಂದ ಏನಾದರೂ ನಿಮಗೆ ಪ್ರಶಸ್ತಿಗಳು?
0: ಇಲ್ಲ ಸರ್, ಹಾಗೇನಿಲ್ಲ. ಇವರು ಸಿಡಾಕ್ದವ್ರ ಕಡೆಯಿಂದ ಮಾತ್ರ ನಾನು ಯಾವತ್ತು ತಗೊಂಡಿದ್ದೀನಿ ಸರ್.
1: ಮತ್ತೆ ನೀವು ಪ್ರತಿ ವರ್ಷ ಖಾದಿ ಉತ್ಸವದಲ್ಲಿನೂ ಕೂಡ ಶಾಪ್ ಅನ್ನ ತಾವು ಹಾಕ್ತೀರಿ?
0: ಹೌದು ಸರ್.
1: ಅಲ್ಲಿ ಏನಾದರೂ ವಿಶೇಷ ಇದ್ದವ್ರಿಗೆ ಪ್ರಶಸ್ತಿಗಳು?
0: ಅಲ್ಲೇನು ಆ ಥರ ಪ್ರಶಸ್ತಿ ಅಂತ ಏನು ಕೊಟ್ಟಿರೋದಿಲ್ಲ ಸರ್, ಹೈಯೆಸ್ಟ್ ಸೇಲ್ ಮಾಡಿದವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಮಾಡಿ ಹಾರ ಎಲ್ಲ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
1: ಯಾವ ವರ್ಷ ಹೈಯೆಸ್ಟ್ ಸೇಲ್ ಆಗಿತ್ತು ವಿಜಯಪುರ ನಗರದಲ್ಲಿ?
0: ವಿಜಯಪುರ ನಗರದಲ್ಲಿ ಎವ್ರಿ ಇಯರ್ ಸಹ ಆ ತರ ಜಾಸ್ತಿನೇ ಆಗುತ್ತೆ, ಬಟ್ ನಮ್ಮದು ಇದ್ರಲ್ಲಿ ಕೊಡೋದಿಲ್ಲ ಅವರು. ಇಲ್ಲಿ ಸಿಲ್ಕ್ಸ್ ಅವರೆಲ್ಲ ಬೇರೆ ಬೇರೆ ಇದ್ರವ್ರೆಲ್ಲ

0: ಎಲ್ಲ ಬಂದಿರ್ತಾರ ಅವ್ರಿಗೆ ಕೊಡ್ತಾರೆ ಸರ್.
1: ಅಂದ್ರೆ ಈಗ ಖಾದಿ ಉತ್ಸವದಲ್ಲಿ ತಮಗೆ ಕೊಡೋದಿಲ್ಲ?
0: ಬೀದರ್ದಲ್ಲಿ ಸಿಕ್ಕಿತ್ತು ಸರ್ ನನಗೆ, ಇಲ್ಲಿ ಬಿಜಾಪುರ ಸಿಕ್ಕಿಲ್ಲ.
1: ಅಂದ್ರೆ ಬೀದರ್ದಲ್ಲಿ ಸ್ಟಾಲ್ ಹಾಕಿ
0: ಹಾಕಿದಾಗ ಸಿಕ್ಕಿತ್ತು. ಹಾ ಸರ್, ಸ್ವಲ್ಪ ಮೊದಲು ಮಾಡ್ತಾ ಇದ್ರು, ಈಗ ಯಾರಿಗೂ ಕೊಡ್ತಾ ಇಲ್ಲ, ಬರೀ ಅನೌನ್ಸ್ ಮಾಡಿಬಿಡ್ತಾರೆ, ಎಲ್ಲರಿಗೂ ಕರೆದು ಸರ್ಟಿಫಿಕೇಟ್ ಕೊಡ್ತಾರೆ ಸರ್.
1: ಕೊನೆಯದಾಗಿ ಮೇಡಮ್, ಸಂದರ್ಶನದ ಒಂದು ಮುಗಿಸೋ ಹಂತಕ್ಕೆ ಬರೋಣ. ಈಗ ತಾವು ಸುಮಾರು ವರ್ಷಗಳಿಂದ ಮಹಿಳೆಯರನ್ನ ಕರೆದುಕೊಂಡು ಅವರಿಗೆ ತರಬೇತಿಯನ್ನ ಕೊಟ್ಟು ಎಷ್ಟೋ ಜನರಿಗೆ ತಾವು ಕೆಲಸವನ್ನು ಕೊಟ್ಟಿದ್ದೀರಿ. ಮಹಿಳೆಯರಿಗಾಗಿ ಒಂದು ಕಿವಿಮಾತನ್ನ ಏನನ್ನ ಹೇಳ್ತೀರಿ? ಯಾಕೆ ಈ ಒಂದು ಈ ರೀತಿ ವ್ಯಾಪಾರವನ್ನ ಮಾಡಬೇಕು? ಮಾಡೋದ್ರಿಂದ ಆಗುವಂತ ಲಾಭ ಏನು? ಮತ್ತೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ನೀವು ತಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ.
0: ಹೌದು ಸರ್.
1: ಅವರಿಗಾಗಿ ತಾವು ಏನು ಕಿವಿ ಮಾತನ್ನ ಹೇಳ್ತೀರಿ?
0: ಇದು ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ನಾನು ಇದು ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇವತ್ತು ಮನೆಯಲ್ಲಿ ಕೂತು ಹೆಣ್ಮರು ಟೈಮ್ ಪಾಸ್ ಮಾಡೋದಕ್ಕಿಂತ, ಬರೀ ಟಿವಿ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಎಲ್ಲರಲ್ಲೂ ಏನಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಸರ್. ಏನಾದ್ರೂ ಒಂದು ಒಂದೊಂದು ವಿಷಯದಲ್ಲಿ ಇವತ್ತು ಏನು ಬರಲಂದ್ರೂ ಒಂದು ಕಿಚನ್ ದೊಳಗೆ ತಾವೊಂದು ಏನೋ ಅಡುಗೆ ಮಾಡೋ ವಿಚಾರದಲ್ಲೂ ಅವರಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ. ಅವರಲ್ಲಿ ಇರೋ ಸ್ಕಿಲ್ಲನ್ನ ನಾವು ಅದನ್ನ ಮಾರ್ಕೆಟಿಂಗ್ ಟೈಪ್ ಉಪಯೋಗ ಮಾಡಿ ಅದರಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು. ಯಾರಿಗೂ ಇವತ್ತು ಮನೆಯಲ್ಲಿ ನಮ್ಗೆ 10 ರೂಪಾಯಿ ಬೇಕು ಅಂತ ಕೇಳಿ ತಗೊಳ್ಳುವಂಗ ಹೆಣ್ಮಕ್ಳು ಆಗಬಾರ್ದು. ನಾವು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ದುಡ್ಡು ಗಳಿಸಿ ಕೈನಲ್ಲಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಏನಾದ್ರೂ ಕೆಲಸದಲ್ಲಿ ತೊಡಗಬೇಕು, ಅವರಲ್ಲಿರೋ ಸ್ಕಿಲ್ ಉಪಯೋಗ ಮಾಡಿಕೊಂಡು 4 ಜನಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋದು ನನ್ನ ಇಚ್ಛೆ ಸರ್.
1: ಇಲ್ಲಿಯವರೆಗೆ ಲತಾ ಅರುಣ್ ಕುಲಕರ್ಣಿ ಅವರೇ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಾಕಷ್ಟು ಕೇಳುಗರಿಗೆ ಸುಮಾರು 2013 ತಾವು ಮಾಡಿಕೊಂಡು ಬಂದಂತ ಒಂದು ಬಾಳ ಬುತ್ತಿಯನ್ನ ಬಿಚ್ಚಿಟ್ಟು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಇಳಿದಿರಿ. ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ನಿರ್ವಹಣೆ ಬಿ ಸಿದ್ದಣ್ಣ. ಸಹಕಾರ ಸಂತೋಷಿ ಶಶಿಧರ್ ಕುಸೂರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಮಂಗಳೂರು.
1: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
2: 100.3 FM ಫೋನ್ ಇನ್ ಟೆಲಿಕ್ವಿಜ್.
1: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30.
1: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
2: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000.

0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
1: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ 11:30
2: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
2: ವಿಮಾನ ಮಾರ್ಗದಲ್ಲಿ ಸಂಚರಿಸುತ್ತಾ ಇರುವ ಈ ಶನಿ ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ, ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ. ಭೂಮಿಯಲ್ಲಿ ನಡೆಯುತ್ತಾ ಇರುವಂತಹ ವಿದ್ಯಮಾನ ಏನು? ಒಬ್ಬ ಸರ್ವಶ್ರೇಷ್ಠ ಅಧಿಕಾರಿ ಅನಿಸಿಕೊಂಡಂತಹ ಒಬ್ಬ ಮಹಾರಾಜ ವಿಪ್ರರೊಂದಿಗೆ ಸಂವಾದವನ್ನು ಮಾಡುತ್ತಾ ಇದ್ದಂತಹ ಈ ಕಾಲದಲ್ಲಿ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಕೇಳುಗರೆ ಗಮನಿಸಿ, ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಂತೋಷ್ ಕುಮಾರ್ ಜೀವನಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಇಲಾಖೆಯ ಉಪ ನಿರ್ದೇಶಕರಾದ ಶ್ರೀ ಬಿ ಮಲ್ಲೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶಾಂತಾ ಕಣವಿ ಹಾಗೂ ಡಾ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಸ್ತಾನ ಎಡಬೆಟ್ಟಿನ ಶ್ರೀಮತಿ ಎಂಆರ್ ಯಶೋಧ ಹೊಳ್ಳ ಅವರಿಂದ ಸಂಪ್ರದಾಯದ ಹಾಡುಗಳು, 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6 ಗಂಟೆಗೆ ತುಳುಸುದ್ದಿ ಸಾರಾಂಶ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ.

ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಗಿಡಗಳ ಕಸಿ ಕಟ್ಟುವಿಕೆ ಈ ಕುರಿತು ಸ್ವಪ್ನ ಸೇಡಿಯಾಪು ಅವರೊಂದಿಗೆ ನಡೆಸಿದ ಸಂದರ್ಶನ ಸಂದರ್ಶಕರು ರಜನಿ ಭಟ್ ಬಳಿಕ ಆರೋಗ್ಯ ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಮಲ್ಲಿಗೆ, ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಮರಿಲ್ ಎಂ ಡಿಸೋಜಾ ಅವರಿಂದ ಭಾಷಣ. ಕೇಳುಗರೆ, ಇದುವರೆಗೆ

0: ಮನಿಲೇದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡೆವು. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರಲಿದೆ.
1: ಇದೀಗ ಆರಂಭ
2: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕಲ್ಬುರ್ಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತು ನಾವು ಈ ಮಧುಮೇಹ ಕಾಯಿಲೆ ಬಗ್ಗೆ, ಅಂದರೆ ಮಧುಮೇಹ ಅಂದರೆ ಏನು, ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು ಮತ್ತು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಧುಮೇಹ ಕಾಯಿಲೆ ಕುರಿತಂತೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಿಗೆ ಅವರು. ಸರ್, ನಮಸ್ಕಾರ.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್.
4: ಥ್ಯಾಂಕ್ ಯು
3: ಸರ್. ತಾವು ಇವತ್ತು ಈ ಮಧುಮೇಹದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಮಧುಮೇಹ ಅಂದ್ರೆ ಏನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದರ ಲಕ್ಷಣಗಳು ಹೇಗಿರ್ತವೆ, ಇದರಿಂದ ಯಾವ ಸಮಸ್ಯೆಗಳು ಆಗ್ತವೆ ಮತ್ತು ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಮೊದಲಿಗೆ ಈ ಮಧುಮೇಹ ಅಂದರೆ ಏನು?
4: ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ನಾವು ಇಂಗ್ಲೀಷಲ್ಲಿ ಡಯಾಬಿಟಿಸ್ ಮೆಲಟಸ್ ಅಥವಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ. ಇದು ಮೊದಲೆಲ್ಲ ಶ್ರೀಮಂತರ ಕಾಯಿಲೆ ಅಂತ ಅಂತಿದ್ರು, ಈಗ ಎಲ್ಲರಿಗೆ ಬರ್ತಾ ಇದೆ. ಶ್ರೀಮಂತ ಬಡವ ಏನು ಭೇದ ಭಾವವಿಲ್ಲ. ಈ ಸಕ್ಕರೆ ಕಾಯಿಲೆ ಮೊದಲೆಲ್ಲ ಇನ್ಸುಲಿನ್ ಅಂತ ಹಾರ್ಮೋನು ಅದು ನಮ್ಮಲ್ಲಿ ಕಂಟ್ರೋಲ್ ಮಾಡ್ತಿತ್ತು, ಅದರಲ್ಲಿ ಏರುಪೇರಾಗಿ ಮಧುಮೇಹ ಬರ್ತಾ ಇದೆ.
3: ಇದರಲ್ಲಿ ಎಷ್ಟು ಬಗೆ ಇದಾವೆ ಸರ್?
4: ಇದರಲ್ಲಿ ಎರಡು ತರ ಇದೆ. ಈಗ ಅದರಲ್ಲಿ ಮತ್ತು WHO ಪ್ರಕಾರ ಮತ್ತೆ ಚೇಂಜಸ್ ಮಾಡಿದ್ದಾರೆ. ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, ಟೈಪ್ 2 ಅಂತ ಬರ್ತದೆ. ಟೈಪ್ 1 ಅಂದ್ರೆ ಬೈ ಹುಟ್ಟುದು, ಮಕ್ಕಳಿಗೆ ಬರುತ್ತೆ. ಮಕ್ಕಳಲ್ಲಿ ಇನ್ಸುಲಿನ್ ಇಲ್ಲ, ನಾವೇನು ಊಟ ಮಾಡಿದ್ದೆಲ್ಲ ಸಕ್ಕರೆ ಶುಗರ್ ಆಗುತ್ತೆ, ಸಕ್ಕರೆ. ಅದು ನಾರ್ಮಲ್ ಮಾಡಕ್ಕೆ ಇನ್ಸುಲಿನ್ ಬೇಕು. ಅವರಲ್ಲಿ ಹುಟ್ಟುತ್ತಾನೆ ಅದು ಇನ್ಸುಲಿನ್ ಇರೋದಿಲ್ಲ. ಸೊ ಅದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತೇವೆ ಮಕ್ಕಳಿಗೆ. ಈಗ ದೊಡ್ಡವರಿಗೆ ಅಡಲ್ಟ್ ವಯಸ್ಕರಿಗೆ ಬರೋದು ಅದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಅದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಬರೋದು. ಇದು ಇವೆರಡು ಲಕ್ಷಣ ಪ್ರಮುಖವಾಗಿ ಟೈಪ್ 1 ಅಂಡ್ ಟೈಪ್ 2 ಸಕ್ಕರೆ ಕಾಯಿಲೆಲಿ ಇದೆ.
3: ಈಗ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಹೆಚ್ಚಾಗಿ ಬಹಳಷ್ಟು ಜನಗಳಿಗೆ ಅದರಿಂದ ಸಮಸ್ಯೆ ಆಗ್ತದೆ, ಅಂದ್ರೆ ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಿರೋದು ಟೈಪ್ 2 ಡಯಾಬಿಟಿಸ್ ಅಂತ. ಇದರ ಒಂದು ಲಕ್ಷಣಗಳು ಹೇಗಿರ್ತಾವ ಸರ್?
4: ಇದರ ಲಕ್ಷಣಗಳು ಅಂದ್ರೆ ಅವರು ವೇಟ್ ಲಾಸ್ ಆಗುತ್ತೆ, ಅವ್ರದ್ದು ತೂಕ ಕಡಿಮೆ ಆಗುತ್ತೆ. ಅವರು 2-3 ಗಂಟೆಗೊಮ್ಮೆ ಎವ್ರಿ 2-3 hoursಗೆ ಅವರು ಹೊಸ ಆಗ್ತಾ ಇರುತ್ತೆ. ನೀರ್ ಹೆಚ್ಚಿ ಕುಡಿಸೋದು, ಊಟ ಮಾಡೋದು, ಬೇಗ ಬೇಗ ಬಾತ್ರೂಮ್ಗೆ ಹೋಗೋದು, ಇದರ ಲಕ್ಷಣಗಳು. ವೇಟ್ ಲಾಸ್ ಆಗುತ್ತೆ, ಹೆಚ್ಚಿಗೆ ತಿಂತಾರೆ ಅವರು, ಅವ್ರಿಗೆ ಹೊಸ ಆಗುತ್ತೆ. ಇದು ಇದರ ಪ್ರಮುಖ ಲಕ್ಷಣಗಳು.
3: ಇದಕ್ಕೆ ಏನು ಕಾರಣ ಸರ್ ಈ ಮಧುಮೇಹಕ್ಕೆ?
4: ಮುಖ್ಯವಾದ ಕಾರಣ ಅಂದ್ರೆ ನಮ್ದು ಈಗ ಅರ್ಬನೈಜೇಷನ್, ನಮ್ದು ಏನು ಜೀವನ ಶೈಲಿ, ನಾವು ಊಟ ತಿಂಡಿ ಮಾಡೋದು ಶೈಲಿ. ಈಗೆಲ್ಲ ಏನಾಗಿದೆ, ಮೊದಲೆಲ್ಲ ಸಿರಿಧಾನ್ಯಗಳು ಎಲ್ಲ ಫರ್ಟಿಲೈಸರ್ ಎಲ್ಲ ಹೊಡಿತಾ ಇರಲಿಲ್ಲ, ಕೆಮಿಕಲ್ಸ್ ಇರ್ತಿಲ್ಲ. ಈಗ ನಾವೇನ್ ತಿಂತಾ ಇದ್ದೀವಿ, ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಒಂದು. ಆಮೇಲೆ ನಮಗೆ ದೇಹಕ್ಕೆ ಬೇಕಾಗಿದ್ದು ಮಿನಿಮಮ್ 2,000 or 2,500 ಕ್ಯಾಲೋರೀಸ್. ಬಟ್ ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ ಕಾಫಿ ಎಲ್ಲ ಹಿಡಿದ್ರೆ 2,500 ಬೇಕು. ನಾವು 4,000 ತಿಂತೀವಿ,
3: ಡಬಲ್.
4: ಅದು ಎಕ್ಸಸ್ ಆಗಿದ್ದೆ, ಅದು ಶುಗರ್ ಕಂಟ್ರೋಲ್ ಆಗಲ್ಲ. ಯಾಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಇನ್ಸುಲಿನ್ ಕೆಲಸ ಮಾಡ್ತಲ್ಲ ಹಾರ್ಮೋನು, ಪ್ಯಾನ್ಕ್ರಿಯಾದ ಒಂದು ಗ್ರಂಥಿ ಇದೆ, ಅದರಿಂದ ಸೆಕ್ರೆಟ್ ಆಗುತ್ತೆ, ಅದು ಕಂಟ್ರೋಲ್ ಮಾಡ್ತಾ ಇಲ್ಲ, ಅದಕ್ಕೆ ಶುಗರ್. ಆಮೇಲೆ ನಾವು ಈಗೆಲ್ಲ ಲೈಫ್ ಸ್ಟೈಲು, ಫಾಸ್ಟ್ ಫುಡ್ಡು, ಜನ ಎಲ್ಲ ವಾರದಲ್ಲಿ 2-3 times ಹೊರಗಡೆ ತಿನ್ನೋದು, ನಾವೇನಂತೀವಿ ಜಂಕ್ ಫುಡ್ಡು, ಹೈ ಕಾರ್ಬೋಹೈಡ್ರೇಟ್ ಡೈಟು, ಹೈ ಶುಗರ್ಡು, ಹಾಗೂ ಹೈ ಸಾಲ್ಟೆಡ್ ಇರುತ್ತೆ ಎಲ್ಲ, ಪಿಜ್ಜಾ, ಬರ್ಗರು, ಚಿಪ್ಸು, ಹೊರಗಿಂದೆಲ್ಲ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಅವೆಲ್ಲ ಹೆಚ್ಚಿಗಾಗಿ ನಮ್ದು ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ.
3: ಇನ್ನೊಂದು, ಮನುಷ್ಯನ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿರ್ತವೆ.
4: ಹೌದು, ಮನುಷ್ಯನು ಯೂಸಲಿ 30 minutes ಅಥವಾ 45 minutes ನಡಿಗೆಬೇಕು, ವಾಕಿಂಗ್ ಮಾಡಬೇಕು. ಹತ್ರ ಈಗ ವೆಹಿಕಲ್ ಇದೆ, 2-wheeler ಇದೆ, ಕಾರ್ ಇದೆ, ಅವಾಗೆಲ್ಲ ನಡ್ಕೊಂಡು ಹೋಗ್ತಿದ್ರು, ಸೈಕಲ್ ಹೋಗ್ತಿದ್ರು, ಫಿಸಿಕಲ್ ಆಕ್ಟಿವಿಟಿ ಆಗ್ತಿತ್ತು. ಈಗ ಲೈಫ್ ಸ್ಟೈಲು ನಾವೇನಂತೀವಿ ಈಗ ಶುಗರ್ ಡಯಾಬಿಟಿಸ್ ಮೆಲಿಟಸ್ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ವಯಸ್ಕರಲ್ಲಿ ಬರೋದು ಇದು ನಮ್ ಲೈಫ್ ಸ್ಟೈಲ್ ಡಿಸಾರ್ಡರ್, ನಮ್ ನಾವೇ ತಗೊಳ್ಳಿದ್ದು ಇದೇನು ಮಕ್ಕಳಲ್ಲಿ ಬರೋದು ಓಕೆ ಅದು ಇದು, ಬಟ್ ಇದು ಜೆನೆಟಿಕ್ಸ್ ಆಲ್ಸೋ ಇದೆ. ಪೇರೆಂಟ್ಸ್ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ಗೆ

0: ಇದ್ರೆ ವಿ ಹ್ಯಾವ್ ಎ 50% ಆಫ್ ಚಾನ್ಸಸ್ ಗೆಟಿಂಗ್ ಸಕ್ಕರೆ ಕಾಯಿಲೆ ಬರುತ್ತೆ. ನಮ್ದು ಲೈಫ್ ಸ್ಟೈಲ್, ತಿಂಡಿ ಊಟ ವ್ಯಾಯಾಮ, ಸ್ಟ್ರೆಸ್ಫುಲ್ ಲೈಫ್, ಹಿಂದೆಲ್ಲ ಜೀವನ ಶೈಲಿ, ವರ್ಕಿಂಗ್ ಎನ್ವೈರನ್ಮೆಂಟ್, ಕಾಂಪಿಟೇಷನ್ ಇದೆ, ಸ್ಟ್ರೆಸ್ಫುಲ್ ಆಗುತ್ತೆ, ಅದರಿಂದ ಚಾನ್ಸಸ್ ಇದೆ.
1: ಸರ್, ಈಗ ಕೆಲವರೆಲ್ಲ ಹೇಳ್ತಾರೆ ಇದು ಕೆಲವರಿಗೆ ವಂಶವಾಹಿಯಾಗಿ ಬರುತ್ತೆ ಅಂತಂದ್ರೆ, ಇದು ಯಾವ ರೀತಿ ನಾವು ಅದನ್ನ ಹೇಳ್ಬೋದು ಸರಿ ಅಥವಾ ತಪ್ಪ ಅಂತ?
0: ವಂಶವಾಹಿನಿ ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಮ್ ಫಾದರ್ಗೆ ಮದರ್ಗೆ ಯಾರಾದ್ರೂ ಇದ್ರೆ, ಫಾದರ್ ಸೈಡ್ ಅಥವಾ ಮದರ್ ಸೈಡ್, ನಾವು ಮೊದಲೇ ಪ್ರಿಕಾಷನ್ ತಗೋಬಹುದು. ನಾವು ಮೊದಲಿಂದ ನಾವು ಶುಗರ್ ಟೆಸ್ಟ್ ಮಾಡ್ಕೋಬಹುದು, ಹೆಚ್ಚಿದ ಶುಗರ್ ಅಂಶ, ಸಕ್ಕರೆ ಅಂಶ ಪದಾರ್ಥ ಕಡಿಮೆ ತಿನ್ನೋದು, ಟೀ ಕಾಫಿ ಕುಡಿದ್ರು ಶುಗರ್ ಹಾಕಲಾರದೆ ಕುಡಿಯೋದು ಮಾಡಿದ್ರೆ, ನಾವು ಕಂಟ್ರೋಲ್ ಡೈಟ್ ಇದ್ರೆ ನಮಗೆ ಬರೋದಿಲ್ಲ, ಅಥವಾ ಒಂದು 5 ವರ್ಷ ಆದ್ರೆ ಮುಂದೆ ಹಾಕ್ಬೋದು ನಾವು.
1: ಈಗ ಈ ಮಧುಮೇಹ ಯಾರಾದ್ರಲ್ಲಿ ಐತಂದ್ರೆ ಏನೇನು ಸಮಸ್ಯೆಗಳು ಆಗ್ಬೋದು ಸರ್?
0: ಮಧುಮೇಹ ಅಂದ್ರೆ ನಾವೇನಂತೀವಿ ಅದಕ್ಕೊಂದು ಸೈಲೆಂಟ್ ಕಿಲ್ಲರ್ ಅಂತೀವಿ ನಾವು. ನಮ್ಗೆ ಕಣ್ಣಿಗೆ ಏನೂ ಕಾಣೋದಿಲ್ಲ, ನಾವು ಆರಾಮಾಗೇ ಇರ್ತೀವಿ. ನಮ್ದೆಲ್ಲ 5 ಟಾರ್ಗೆಟ್ ಆರ್ಗನ್, ಮೇನ್ ಆರ್ಗನ್ ಡ್ಯಾಮೇಜ್ ಮಾಡುತ್ತೆ.
1: ಯಾವ್ಯಾವ
0: ಆರ್ಗನ್? ಪ್ರಮುಖ ಅಂಗ ಡ್ಯಾಮೇಜ್ ಮಾಡೋದು ಹಾರ್ಟ್,
1: ಹೃದಯ
0: ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಹಳ ಜನ ಹಾರ್ಟ್ ಅಟ್ಯಾಕ್ ಇತ್ತು ಕಿಡ್ನಿ ಫೇಲ್ಯೂರ್ ಬಹಳ ಆಗ್ತಾರೆ, ಕ್ಯಾಟ್ರಾಕ್ಟ್ ಆಗುತ್ತೆ, ಕಣ್ಣ ಪರದೆ ಬರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಮ್ದು ಟಾರ್ಗೆಟ್ ಅಂದ್ರೆ ಲೆಗ್ಸ್ ಅಂಡ್ ಫಿಂಗರ್ಸ್, ಅದ್ರಲ್ಲಿ ಸೆನ್ಸೇಷನ್ ಇರೋದಿಲ್ಲ, ನಮ್ ಮುಟ್ಟಿದ್ದು ಗೊತ್ತಾಗಲ್ಲ, ಕಾಲಿಗೆ ಏನಾದ್ರೂ ನೇಲ್ ಚುಚ್ಚಿದ್ರೆ ಗೊತ್ತಾಗಲ್ಲ, ಅದು ಕೊಳೆತು ಗ್ಯಾಂಗ್ರೀನ್ ಆಗುತ್ತೆ. ಹಾರ್ಟ್, ಬ್ರೇನ್, ಕಿಡ್ನಿ, ಕಣ್ಣು, ಕೈ ಕಾಲು ಇವೆಲ್ಲ ಟಾರ್ಗೆಟ್ ಆರ್ಗನ್ಸ್.
1: ಆ ಒಂದು ಅಂಗಗಳ ಮೇಲೆ, ಅಂಗಗಳ ಕೆಲಸದ ಮೇಲೆ ಇದು ಪರಿಣಾಮ ಬೀರುತ್ತೆ. ಸರ್, ಈಗ ಮಧುಮೇಹ ಬಂದಂತರಿಗೆ ಏನಾದ್ರೂ ಅಪಾಯಕಾರಿ ಅಂಶಗಳೇನಾದ್ರೂ ಇರ್ತಾವ? ಬಹಳ ಇದು ಈ ಒಂದು ಸ್ಟೇಜಿಗೆ ಬಂದ್ರೆ ಬಹಳ ಅಪಾಯ, ಜೀವಕ್ಕೆ ಅಪಾಯ ಆಗ್ಬಹುದು ಅನ್ನೋದು.
0: ಜೀವಕ್ಕೆ ಇದು ನಾನೇನು ಹೇಳೋದಲ್ಲ, ಸೈಲೆಂಟ್ ಕಿಲ್ಲರ್, ಇದು ಒಂದಿನದಲ್ಲಿ ಏನು ಆಗೋದಿಲ್ಲ, ಸ್ಲೋ ಆಗಿ ಡ್ಯಾಮೇಜ್ ಆಗುತ್ತೆ, ನಮ್ ಕಣ್ಣಿಗೆ ಕಾಣೋದಿಲ್ಲ. ಹಾರ್ಟ್ ಅಲ್ಲಿ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು, ಒಂದು ನೀವು ಅನ್ಕಂಟ್ರೋಲ್, ನೀವು ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಆರ್ಗನ್ ಡ್ಯಾಮೇಜ್ ಮಾಡಿ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇದೆ.
1: ಸರ್, ಈಗ ಮೊದಲು ಏನಂದ್ರೆ ಒಂದು ಕಾಲಕ್ಕೆ ವಯಸ್ಸಾದವರಿಗೆ ಆಗ್ಲ ವಯಸ್ಸಾಗಿದ್ ಬಿಡಪ್ಪ, ಶುಗರ್ ಬಿ ಪಿ ಬಂದತೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಸಣ್ಣ ಮಕ್ಕಳಿಗೂ ಇಲ್ಲ ಬಿ ಪಿ ಆಗೈತೆ, ಹಾರ್ಟ್ ಅಟ್ಯಾಕ್ ಆಯ್ತು, ಈ ತರ ನಾವು ಸುದ್ದಿಗಳನ್ನ ಕೇಳ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀವಿ?
0: ಇದ್ರ ಬಗ್ಗೆ ಏನಂದ್ರೆ, ಈಗ ನಾವು ಈಗ ನಮ್ಮ ಮಕ್ಕಳು ಆದ್ರೆ ಮೊದಲು ನಾವೆಲ್ಲ ಹೊರಗಡೆ ಎಲ್ಲ ಹೋಗಿ ಆಟ ಆಡ್ತಿದ್ರು, ಕ್ರಿಕೆಟ್ ಆಡೋದು, ಚಿನ್ನಿದಾಂಡ ಆಡೋದು, ಎಲ್ಲ ಲಗೋರಿ, ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಇದು. ಈಗೆಲ್ಲ ಮಕ್ಕಳು ಮನೆಯಲ್ಲೇ ಕುಂತು ವಿಡಿಯೋ ಗೇಮು, ಮೊಬೈಲು, ಟಿವಿ, ಎಲ್ಲ ರೂಮಲ್ಲೇ ಕೂಡೋದು, ಆಮೇಲೆ ಎಲ್ಲ ಜಂಕ್ ಫುಡ್ ತಿನ್ನೋದು, ಕರೆದಿದ್ದು ಚಿಪ್ಸು, ಅವರು ವೇಟ್ ಹೆಚ್ಚಿಗಾಗಿ ಅವರು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ, ತಿನ್ನೋದು ಹೆಚ್ಚಿಗೆ. ಈ ಕೆಲವರೆಲ್ಲ ಊಟ ಮಾಡ್ತಾರೆ, ಊಟ ಟಿವಿ ಎದುರಲ್ಲೇ ಊಟ ಮಾಡ್ತಾರೆ,
1: ಟಿವಿ ನೋಡ್ಕೊಂಡು
0: ಡೈನಿಂಗ್ ಟೇಬಲ್ ಟಿವಿ ಎದುರು ಹಾಕಿರ್ತಾರೆ. ಸೊ ಇದರಲ್ಲಿ ಡೆಫಿನೆಟ್ಲಿ ಅವ್ರು ಎಷ್ಟು ತಿಂದಿನ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹೊಟ್ಟೆ ಫುಲ್ ಆಗಿದೆ ಗೊತ್ತಾಗಲ್ಲ, ಹಾಗೆ ತಿಂತಾ ಇರ್ತಾರೆ. ಸೊ ಈ ಮಕ್ಕಳಲ್ಲಿ ಇದು ಚಾನ್ಸಸ್ ಬಹಳ ಇದೆ. ಈಗ ಲಾಸ್ಟ್ ಒಂದು ವೀಕ್ ಅಲ್ಲಿ ಪೇಪರ್ ಅಲ್ಲಿ ಬಂದಿತ್ತು, ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅಂತ ಸರ್ಕಾರ ವತಿಯಿಂದ ಎಲ್ಲಾ ಸ್ಕೂಲಲ್ಲಿ ಮಕ್ಕಳಿಗೆ ಶುಗರ್ ಸ್ಕ್ರೀನಿಂಗ್ ಮಾಡ್ರಿ, ಟೆಸ್ಟ್ ಮಾಡ್ರಿ ಅಂತ ಬಂದಿತ್ತು. ಸೊ ಮಕ್ಕಳಲ್ಲಿ ಸರ್ಕಾರ ಒಂದು ಮುತುವರ್ಜಿ ವಹಿಸಿ ಶುಗರ್ ಬೇಗ ಡಿಟೆಕ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ.
1: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನೋ ಅಪರೂಪ ನೋಡ್ತಿರ್ತೀವಿ, ಆದ್ರೆ ಈ ವಯಸ್ಕರಲ್ಲಿ 25-30 ವರ್ಷಕ್ಕೆ ಆಗ್ಲೇ, ಯಾಕಂದ್ರೆ ಆ ವಯಸ್ಸಂದ್ರೆ ಅದೇನೇ ಹೇಳ್ತಾರೆ ಸರ್, ನೆಲ ಗುದ್ದಿ ನೀರು ತೆಗಿತಾರೆ ಅನ್ನಂಗೆ ಹೇಳ್ತಿರ್ತಾರಲ್ಲ, ಆ ವಯಸ್ಸದು ಅವರಿಗೆ ಬಿ ಪಿ ವೈ ಶುಗರ್ ಬಂದತ ಅಂದಾಗ ನಮಗೆ ಸ್ವಲ್ಪ.
0: ಹೌದು, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಈಗ ಯಂಗ್ ಏಜ್, ಯಂಗ್ ಏಜ್ ಇಸ್ ದ ಇಂಡಿಯಾದ ಫಸ್ಟ್ ಎಲ್ಲ ಇದು ಮಾಡೋದು. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇಂಡಿಯಾ ಈಗ ಒಂದೊಂದು ಹಬ್ ಆಗ್ತಾ ಇದೆ,
1: ಅದು ಡಯಾಬೆಟಿಕ್
0: ಹಬ್, ಎಸ್ಪೆಷಲಿ ದಕ್ಷಿಣ ಭಾರತ. ದಕ್ಷಿಣ ಭಾರತದ ನಾವೆಲ್ಲ ರೈಸ್ ಈಟರ್ಸ್, ಮೇನ್ಲಿ ರೈಸ್ ಹೆಚ್ಚಿಗೆ ತಿಂತಾ ಇದೀವಿ ನಾವು. ತಮಿಳ್ನಾಡು, ಕರ್ನಾಟಕ ಇವೆಲ್ಲ ಆಂಧ್ರ ಹೆಚ್ಚಿಗೆ ರೈಸ್ ತಿನ್ನೋದು, ಇದರಿಂದ ಶುಗರ್ ಹೆಚ್ಚಿಗೆ ಆಗುತ್ತೆ. ಈಗ ಯಂಗ್ ಏಜ್, ತಾವೇನ್ ಕ್ವಶನ್ ಕೇಳಿದ್ರಿ, ಯಂಗ್ ಏಜ್ 20-25 ಒಂದು ನಮ್ದು ಜೆನೆಟಿಕ್ ಹಿಸ್ಟ್ರಿ, ಫಾದರ್ ಮದರ್ ಕಡೆಯಿಂದ ಜೆನೆಟಿಕ್ ಹಿಸ್ಟ್ರಿ. ಎರಡನೇದು ನಮ್ಮ ಲೈಫ್ ಸ್ಟೈಲ್, ನಾವು ಹೇಳದಲ್ಲ, ನಾವು ಹೆಚ್ಚಿಗೆ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಹೊರಗಡೆ ಹೋಟೆಲ್ ಅಲ್ಲಿ ತಿನ್ನೋದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದಕ್ಕೆ ಬಂದು ಮುಂದೆ ಅದೇ ಶುಗರ್ ಕಂಟ್ರೋಲ್ ಇಲ್ಲ, ಸ್ಟ್ರೆಸ್, ಈಗಿನ ಜನರ ಸ್ಟ್ರೆಸ್, ಈವನ್ ನಾವು ರೋಡ್ ಅಲ್ಲಿ ನೋಡ್ತಾ ಇದೀವಿ, ಸಿಗ್ನಲ್ ಬಂದ್ರೆ ತಾಳ್ಮೆನೆ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಸ್ಟ್ರೆಸ್, ಯಾರಾದ್ರೂ ಓವರ್ಟೇಕ್ ಮಾಡಿದ್ರೆ ಅವ್ರಿಗೆ ಸಿಟ್ಟು. ಸೊ ಇದ್ರಲ್ಲಿಂದ ನಾವು ಶುಗರ್ ಹೆಚ್ಚಿಗಾಗಿ ಯಂಗ್ ಅಡಲ್ಟ್ ಅಲ್ಲಿ ಬರ್ತಾ ಇದೆ.
1: ಸರ್, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಮಾಡ್ಕೋಬಹುದು?
0: ನಾನು ಚಿಕಿತ್ಸೆಗಿಂತ ಮೊದಲು ನಾನು ಪ್ರಿವೆನ್ಷನ್ ಹೇಳ್ತೇನೆ. ಬರ್ಲಾದಂಗೆ ಹೆಂಗ್ ಮಾಡ್ಬೇಕಂದ್ರೆ,
1: ಬರ್ಲಾರ್ದಂಗೆ
0: ಎಷ್ಟು ಬೇಕು ಅಷ್ಟೇ ತಿನ್ಬೇಕು.

0: ಯಾವ್ಯಾವ ವೈಟ್ ಅಂಶ, ಬಿಳಿ ಅಂಶ ಯಾವ ಬಿಡಬೇಕು, ರೈಸು ವೈಟ್, ಶುಗರು, ಸಾಲ್ಟ್, ಮೈದಾ, ಇವೇನದವಲ್ಲ ಇವು ಇಮಿಡಿಯೇಟ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ನಾವು ಏನ್ ಊಟ ಇದೆ ಡಿವೈಡ್ ಮಾಡ್ಬೇಕು, ನಾಲ್ಕು ಐದು ಸ್ವಲ್ಪ ಸ್ವಲ್ಪ ತಿನ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಇರಬೇಕು. ಇದು ನಾವು ಪ್ರಿವೆನ್ಷನ್ ಮಾಡಬಹುದು, ಮಧುಮೇಹ ಬರಲಾದಂಗೆ ನೋಡ್ಕೋಬಹುದು.
1: ಅಲ್ಲ, ನಮಗೆ ಆಕ್ಚುಲಿ ನೀವು ಆಗ್ಲೇ ಹೇಳ್ದಂಗೆ ದಕ್ಷಿಣ ಭಾರತದವರಿಗೆ ಮೇನ್ ಈ ವೈಟ್ ಕಲರ್ ಏನ್ ಹೇಳಿದಾರಲ್ಲ, ಅದೇ ಜಾಸ್ತಿ ಯೂಸ್ ಮಾಡೋದು. ಈಗ ನೀವು ಯಾವ್ದೇ ಹೋಟೆಲ್ಗೆ ಹೋದ್ರನ್ನ ಮೈದಾದಿಂದ ಮಾಡಿರಂತ ಆಹಾರ ಪದಾರ್ಥಗಳು ಹೆಚ್ಚಿಗೆ ಸಿಗ್ತವೆ, ಆಮೇಲೆ ಅಕ್ಕಿಯಿಂದ ಮಾಡಿದಂತ ಆಹಾರ ಪದಾರ್ಥಗಳು ಜಾಸ್ತಿ ಸಿಗ್ತವೆ. ಇದನ್ನ ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಇದನ್ನ ಕಂಟ್ರೋಲ್
0: ಮಾಡ್ಬೇಕಂದ್ರೆ ನಮ್ಮ ಸರ್ಕಾರ, ಭಾರತ ಸರ್ಕಾರ ಸಿರಿಧಾನ್ಯ ಅಂತ ಮಾಡಿದೆ. ಸಿರಿಧಾನ್ಯ, ಸಿರಿಧಾನ್ಯ ಅಲ್ಲಿ ನಮ್ದು ಜವಾರ್ ಬರುತ್ತೆ, ರಾಗಿ ಬರುತ್ತೆ, ಸಜ್ಜಿ ಬರುತ್ತೆ, ಸೋಯಾಬೀನ್ ಬರುತ್ತೆ, ನವಣಿ ಬರುತ್ತೆ. ಈ ಸಿರಿಧಾನ್ಯ ತಿನ್ನೋದ್ರಿಂದ ಅದರಲ್ಲಿ ಹೈ ಫೈಬರ್ ಇರುತ್ತೆ, ಲೋ ಶುಗರ್, ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಅದು ತಿಂದ್ರೆ ಹೊಟ್ಟೆ ತುಂಬಿಡ್ತದೆ ಲಘು, ಬಟ್ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ. ಅದಕ್ಕೆ ನಾವು ನಮ್ಮ ಆಹಾರ ಶೈಲಿಯಲ್ಲಿ ಹೆಚ್ಚೆಚ್ಚಾಗಿ ಸಿರಿಧಾನ್ಯಗಳು ಯೂಸ್ ಮಾಡಬೇಕು. ರೈಸ್ ಅದು ಬಿಟ್ಟು ಶುಗರ್ ಸಕ್ಕರೆ ಅಂಶ ಕಡಿಮೆ ಮಾಡಿ ಇದು ತಿಂದ್ರೆ ನಮ್ಗೆ ಹೊಟ್ಟೆನೂ ತುಂಬಿರ್ತಾ ಫೈಬರ್ ಡೈಟ್ ಆಗುತ್ತೆ, ಶುಗರ್ ಲೆವೆಲ್ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಸಿರಿಧಾನ್ಯ. ಸೊ ಅದಕ್ಕೆ ಭಾರತ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಸಿರಿಧಾನ್ಯ.
1: ಅಂದ್ರೆ ಈಗ ರೈಸ್ ನಲ್ಲಿ ಅದು ಫೈಬರ್ ಕಂಟೆಂಟ್ ಕಡಿಮೆ,
0: ರೈಸ್ ಅಲ್ಲಿ ಫೈಬರ್ ಕಂಟೆಂಟ್ ಇಲ್ಲೇ ಇಲ್ಲ, ಕಡಿಮೆ ಇದೆ, ಶುಗರ್ ಲೆವೆಲ್ ಬಹಳ ಹೆಚ್ಚಿಗಿದೆ. ಈ ತಿಂದ್ಬಿಟ್ರೆ ಇಮಿಡಿಯೇಟ್ಲಿ ಪೀಕ್ ಹೋಗುತ್ತೆ.
1: ಹಂಗಾಗಿ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಅದರಲ್ಲಿ ಏನು ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ಇನ್ನೂ ವಿಶೇಷವಾಗಂದ್ರೆ ಸಿರಿಧಾನ್ಯಗಳನ್ನ ಜಾಸ್ತಿ ಕೆಮಿಕಲ್ ಹಾಕಿ ಬೆಳೆಯೋದಿಲ್ಲ, ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೆಳೀತಿರ್ತಾರೆ. ಹಂಗಾಗಿ ಆದ್ರೆ ಆರೋಗ್ಯಕ್ಕೂ ಬಹಳ ಒಳ್ಳೇದಂತ ಹೇಳ್ತಾರೆ ಸರ್. ಸರ್, ಈಗ ಮಧುಮೇಹ ಬಂದಂತ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಪಡ್ಕೋಬೇಕು ಅವರು, ಅವ್ರಿಗೆ ಏನು ಲಕ್ಷಣ ತಾವೇನು ಹೇಳಿದ್ರಲ್ಲ ಆ ಲಕ್ಷಣಗಳು ಕಂಡು ಬಂದಾಗ ಅವ್ರು ಏನು
0: ಲಕ್ಷಣ ಕಂಡು ಬಂದಾಗ ತಕ್ಷಣವಾಗಿ ತಮ್ಮ ಯಾರು ಫ್ಯಾಮಿಲಿ ಡಾಕ್ಟರ್ ಅದರ ಅಥವಾ ಅವರು ಯಾರು ಸ್ಪೆಷಲಿಸ್ಟ್ ಅದರ ಅವ್ರ ಹತ್ರ ಹೋಗಿ ತಾವು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಕೋಬೇಕು, ಬ್ಲಡ್ ಶುಗರು, ಯೂರಿನ್ ಶುಗರ್ ಟೆಸ್ಟ್ ಮಾಡಿಕೊಂಡು. ಇನ್ನೊಂದು HbA1c ಅಂತ ಮಾಡ್ತೀವಿ ನಾವು, HbA1c ಅದು ಏನು ಮಾಡುತ್ತೆ, ಲಾಸ್ಟ್ 3 months ನಮ್ಮ ಶುಗರ್ ಲೆವೆಲ್ ತೋರಿಸ್ತೆ, 6-8% ಇರಬೇಕು ನಮ್ಮ ರೇಂಜ್, 6-8%. ಇಫ್ ಯು 6-8% ದಾಟಿದ್ರೆ ನೀವು ಶುಗರ್ ಪೇಷಂಟು, ನಾಟ್ ಕಂಟ್ರೋಲ್, ಕಂಟ್ರೋಲ್ ಇಲ್ಲ ಅಂತ. ಸೊ ಶುಗರ್ ಲೆವೆಲ್ಲು ಪ್ಲಸ್ HbA1c ಎರಡು ಟೆಸ್ಟ್ ಮಾಡಿದ್ಮ್ಯಾಗೆ ನೀವು ಶುಗರ್ ಅಂತ ಗೊತ್ತಾದ್ಮ್ಯಾಗೆ ಹೆದರದ್ ಬೇಕಾಗಿಲ್ಲ. ಬಹಳ ಜನ ಹೆದರಿ ಶುಗರ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಅವ್ರು ಹಾಗೆ ಬಿಟ್ಬಿಡ್ತಾರ, ಹಂಗೆ ಪೋಸ್ಟ್ ಪೋನ್ ಮಾಡ್ತಾ ಇದಾರೆ, ಇವತ್ ಮಾಡೋಣ, ಈ ತಿಂಗಳು ಮಾಡೋಣ, ಹೆದರದಿರಲ್ಲ. ಎಲ್ಲರಿಗೆ ಒಂದಿನ ಬರೋದೇ, ಅದು ಹೆದರೆದ್ರೆ ಮತ್ತು ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಬಂದ್ಬಿಟ್ರೆ ಏನು ಹೆದರದಿಲ್ಲ, ಅವ್ರು ಡಾಕ್ಟರ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ಮೇನ್ಲಿ ನಾವು 5 pillars ಅಂತೀವಿ. ಯಾವೇ ಶುಗರ್ ಪೇಷಂಟ್ ಬಂದ್ರೆ ಡಯಾಬಿಟಿಸ್, 5 pillars. ಫಸ್ಟ್ ಒನ್ ಅಂದ್ರೆ ನ್ಯೂಟ್ರಿಷನ್, ಅವ್ರು ಡಾಕ್ಟರ್ ಡೈಟಿಷನ್ ಅಥವಾ ಡಾಕ್ಟರ್ ಏನೇನು ಅಡ್ವೈಸ್ ಮಾಡಿದ್ರೆ ಏನು ಊಟ ಮಾಡಬೇಕು, ಏನು ಮಾಡಬಾರದು. ಎರಡನೇದು ಬ್ಲಡ್ ಶುಗರ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಮೂರನೇದು ಮೆಡಿಸಿನ್, ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅದು ಮೆಡಿಸಿನ್ ರೆಗ್ಯುಲರ್ ತಗೋಬೇಕು. ಆಮೇಲೆ ನಾಲ್ಕನೇದು ಫಿಸಿಕಲ್ ಆಕ್ಟಿವಿಟಿ, ವ್ಯಾಯಾಮ, 30-45 minutes ವ್ಯಾಯಾಮ ಮಾಡಬೇಕು. ಆಮೇಲೆ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು. ಇವು 5 pillars, ಈ 5 ಮೇಂಟೈನ್ ಮಾಡಿದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ.
1: ತಾವೇನು ಹೇಳಿದ್ರು ಸರ್, ಒಂದೇದ
0: ನ್ಯೂಟ್ರಿಷನ್
1: ನಾವು ಮ್ಯಾನೇಜ್ ಮಾಡೋದು.
0: ನ್ಯೂಟ್ರಿಷನ್ ಅಂದ್ರೆ ನಾವೇನ್ ಹೇಳೋದು, ನಾವ್ ಏನೇ ಊಟ ಮಾಡಿದ್ರು ನಮ್ದು ನನಗೆ ಎಷ್ಟು ಬೇಕು ನಾನು ಊಟ ತಿನ್ನೋದು ನಮಗ್ ಗೊತ್ತು, ನೀವ್ ಎಷ್ಟು ತಿನ್ನೋದು ನಿಮಗ್ ಗೊತ್ತು. ಅದೇನ್ ಮಾಡ್ಬೇಕು, ನಾವು ಡಿವೈಡ್ ಮಾಡ್ಬೇಕು ಫುಡ್. ಕೆಲವರೆಲ್ಲ ಉತ್ತರ ಕರ್ನಾಟಕ ಎಲ್ಲ 2 times ಊಟ ಮಾಡೋದು, ಬೆಳಿಗ್ಗೆ ಸಾಯಂಕಾಲ, ಮಧ್ಯಾಹ್ನ ಏನೂ ತಿನ್ನೋದಿಲ್ಲ. ಸೊ ಬೆಳಿಗ್ಗೆ ತಿಂದ್ರೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ, ಮಧ್ಯಾಹ್ನ ಇಲ್ಲದ ಪೂರ ಡೌನ್ ಆಗುತ್ತೆ, ಮತ್ತೆ ನೈಟ್ ಹೆಚ್ಚಿಗೆ ಆಗುತ್ತೆ. ಸೊ ನಾವು ಶುಗರ್ ಲೆವೆಲ್ ಹ್ಯಾಂಗ್ ಮಾಡ್ಕೊಂಡು ಒಂದು ಸ್ಟಡಿ ಸ್ಟೇಟ್ ಮೇಂಟೈನ್ ಮಾಡಬೇಕು. ಸೊ ನಾವೇನೇ ತಿಂದ್ರು ಅದಕ್ಕೆ ಡಿವೈಡ್ ಮಾಡಬೇಕು, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಸೊ ಅದೇ ಊಟ ಸ್ವಲ್ಪ ಡಿವೈಡ್ ಮಾಡಿ ತಿನ್ಬೇಕು. ಫುಲ್ ಹೊಟ್ಟೆ ತುಂಬಾ ತಿನ್ನೋದಿಲ್ಲ, ಪೂರ ಬಿಡೋದಿಲ್ಲ, ಬಿಟ್ಟರೆ ಶುಗರ್ ಲೆವೆಲ್ ಡೌನ್ ಆಗುತ್ತೆ. ಸೊ ನಾವು ಶುಗರ್ ಪೇಷಂಟ್ಗೆ ಎವ್ರಿ 4 hours 4 ಗಂಟೆಗೊಮ್ಮೆ ಏನಾದರೂ ಸ್ವಲ್ಪ ತಿಂತಾ ಇರಬೇಕು, ಸ್ವಲ್ಪ ಏನಾದರೂ ಸ್ವಲ್ಪ ತೋಗ್ತಾ ಇರಬೇಕು. ಸೊ ಬ್ಲಡ್ ಶುಗರ್ ಡ್ರಾಪ್ ಆಗ್ಬಾರ್ದಂತ ಮೇಂಟೈನ್ಡ್ ಇರಬೇಕಂತ. ಒಂದು ಎರಡನೇದೇನದು ಸಕ್ಕರೆ ಅಂಶ ಪೂರ ಬಿಡಬೇಕು, ಹೊರಗಿಂದ ಏನಾದರೂ ಹೋಟೆಲ್ ಎಲ್ಲ ಬಿಡಬೇಕು, ಸ್ವೀಟು, ಟೀ ಕಾಫಿ ಕುಡಿದ್ರೆ, ಮಿಲ್ಕ್ ಕುಡಿದ್ರೆ ಶುಗರ್ ಲೆಸ್ ಕುಡಿಬೇಕು.
1: ಇನ್ನು ಎರಡನೇ ಪಾಯಿಂಟ್ ಸರ್ ನಮ್ದು
0: ಬ್ಲಡ್ ಶುಗರ್
1: ಲೆವೆಲ್.
0: ಮಂತ್ಲಿ 2-3 months ನಿಮ್ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿದ್ರೆ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತಾ ಇರಬೇಕು.
1: ಈಗ ಟೆಸ್ಟ್ ಮಾಡಿ ಸರ್, ಕೆಲವರು ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಮಾಡ್ತಾರೆ.

0: ಆಮೇಲೆ ಆಫ್ಟರ್ ಫುಡ್ ಅಂತ ಹೇಳ್ತಿರ್ತಾರೆ. ಇದು ಯಾವ ರೀತಿ ಇರುತ್ತೆ ಸರ್, ಹೆಂಗ್?
1: ಫಾಸ್ಟಿಂಗ್ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ನೀರು ಕುಡಿಬಹುದು, ಒಂದು ಸ್ವಲ್ಪ ನೀರು, ಅರ್ಧ ಗ್ಲಾಸ್ ಗ್ಲಾಸ್ ನೀರು ಕುಡಿಬಹುದು. ಏನು ಟೀ ಕಾಫಿ ಬ್ರೇಕ್ಫಾಸ್ಟ್ ಏನು ಮಾಡದೆ ಹೋಗಿ ಬ್ಲಡ್ ಕೊಟ್ಟು ಬರಬೇಕು. ಆಮೇಲೆ ಬಂದು ಮನೆಗೆ ಬಂದು ನೀವು ಏನು ಊಟ ತಿಂಡಿ ಏನು ಮಾಡ್ತೀರಾ, 1.5 to 2 hours ಅಲ್ಲಿ ಹೋಗಿ ಮತ್ತೊಮ್ಮೆ ಕೊಡಬೇಕು. ನೀವು ಮೆಡಿಸಿನ್ ಟ್ಯಾಬ್ಲೆಟ್ ಕೊಟ್ಟರೆ ಟ್ಯಾಬ್ಲೆಟ್ ತಗೊಂಡೇ ಹೋಗಿ ಕೊಡಿ ಊಟ ಮಾಡಿ. ಅದು ಎವ್ರಿ ಅದೇನು ಇದು ಊಟಕ್ಕಿಂತ ಮೊದಲು ಹೆಂಗೆ ಶುಗರ್ ಅದ, ಊಟ ಆದ್ಮೇಲೆ ಹೇಗಿದೆ, ಅದ್ರ ಮೇಲೆ ನಾವು ಮೆಡಿಕೇಶನ್ ಕೊಡೋದು. ಈಗ ಊಟಕ್ಕಿಂತ ಮೊದಲು ಕೊಟ್ಟರೆ ಹೋಲ್ ನೈಟ್ದು ನಮ್ಮ ಬ್ಲಡ್ ಶುಗರ್ ಹೇಗೆ ಕಂಟ್ರೋಲ್ ಅದ ಅಂತ ಗೊತ್ತಾಗ್ತದೆ, ಊಟ ಆದ್ಮೇಲೆ ಹೆಂಗೆ ಕಂಟ್ರೋಲ್ ಅದ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ನಮ್ಗೆ ನಾವು ಮೆಡಿಕೇಶನ್ ಕೊಡೋದು, ಟ್ಯಾಬ್ಲೆಟ್ ಕೊಡೋದು ಗೊತ್ತಾಗುತ್ತೆ. ಇದು ಇದು ಶುಗರ್ ಲೆವೆಲ್ ಟೆಸ್ಟ್ ಮಾಡುತ್ತೆ.
0: ಈಗ ನಾರ್ಮಲ್ ಅಂದ್ರೆ ನಾವು ಎಷ್ಟಂತ ಕನ್ಸಿಡರ್ ಮಾಡೋಣ, ಯಾವುದಕ್ಕೆ ನಾನು
1: ನಾರ್ಮಲ್ ಕನ್ಸಿಡರ್ ಮಾಡ್ತೀನಿ ಸರ್? ಊಟಕ್ಕಿಂತ ಮೊದಲು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತೀವಿ, ಅದು 110 ಒಳಗಡೆ ಇರಬೇಕು, 110 mg/dL ಇರಬೇಕು. ಊಟದ ನಂತರ 140 mg ಒಳಗಡೆ ಇರಬೇಕು,
0: 140
1: ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ನೀವು ಡಯಾಬಿಟಿಸ್ ಅಂತ ಕನ್ಸಿಡರ್ಡ್.
0: ವಿತ್ ವಿತ್ ಟ್ಯಾಬ್ಲೆಟ್ಸ್ ಅಷ್ಟಿದ್ರೆ ಸಾಕು ಅನ್ಸುತ್ತೆ. ಟ್ಯಾಬ್ಲೆಟ್ ತಗೋಬೇಕಾದ್ರೆ ಅಷ್ಟೇ ಮೇಂಟೈನ್ ಮಾಡ್ಬೇಕು. ಟ್ಯಾಬ್ಲೆಟ್ ಬಿಟ್ಟರೆ ಮತ್ತೆ ಹೆಚ್ಚಿಗೆ ಆಗಂತ ಲಕ್ಷಣಗಳು
1: ಇರುತ್ತೆ. ಯೂಶಲಿ ಯಾರು ಮೆಂಟಲಿ ಸ್ಟ್ರಾಂಗ್ ಇರುತ್ತಾರೆ ಪೇಷಂಟ್, ನಂದು ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಹತ್ರನಿದೆ ಡಯಟ್ ಅಂಡ್ ಎಕ್ಸರ್ಸೈಸ್ ಟ್ರೀಟ್ಮೆಂಟೇ. ಹಾಗೆ ನೀವು ಡಯಟ್ ಕರೆಕ್ಟ್ ಡಯಟ್ ಮಾಡ್ತೀರಿ, ಕರೆಕ್ಟ್ 1 hour ಎಕ್ಸರ್ಸೈಸ್ ಮಾಡ್ತೀರಾ, ನಾನು ಏನು ಶುಗರ್ ತಿನ್ನಲ್ಲ ಅಂದ್ರೆ ಡಯಟ್ ಅಂಡ್ ಎಕ್ಸರ್ಸೈಸ್ ಮೇಲೆ ಕಂಟ್ರೋಲ್
0: ಆಗ್ಬೋದು.
1: ನಾ ಎಲ್ಲಿ ಹೊರಗಡೆ ಫಂಕ್ಷನ್ ಹೋದ್ರೆ ಮದುವೆ ಹೋದ್ರೆ ಏನೂ ತಿನ್ನೋದಿಲ್ಲ, ಮನೆಯಿಂದೇ ಊಟ ಮಾಡ್ತೀನಿ, ಹೊರಗಡೆ ಟೀ ಕಾಫಿ ಕುಡಿಯಂಗಿಲ್ಲ. ನೀವು ಮೇಂಟೈನ್ ಮಾಡಿದ್ರೆ ಡಯಟ್ ಟು ಎಕ್ಸರ್ಸೈಸ್ ಮೇಲೆ ಕಂಟ್ರೋಲ್ ಮಾಡ್ಬೋದು. ಕೆಲವರಿಗೆ ಮಾಡೋಕ್ಕಾಗಲ್ಲ, ಅವ್ರಿಗೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ. ಈಗ ಟ್ಯಾಬ್ಲೆಟ್ಗೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಬಂದಿದೆ. ಈಗ ಇನ್ಸುಲಿನ್ ಇಂಜೆಕ್ಷನ್ ತಗೋಬಹುದು. ಈಗ ಇನ್ಸುಲಿನ್ ಇಂಜೆಕ್ಷನ್ ಇಷ್ಟು ಅಡ್ವಾನ್ಸ್ ಆಗಿದೆ, ಇನ್ಸುಲಿನ್ ಪೆನ್ ಅಂತ ಬಂದಿದೆ, ದೇ ಕ್ಯಾನ್ ಕ್ಯಾರಿ. ಹ್ಯಾಂಗ್ ನಾವು ಪೆನ್ ಜೇಬಲ್ಲಿ ಇಟ್ಕೊಂಡು ಹೋಗ್ತೀವೋ ಹಂಗ ತಗೊಂಡು ಹೋಗ್ಬೋದು, ಮಾಡ್ಕೋಬಹುದು.
0: ನೆಕ್ಸ್ಟ್ ನಮ್ದು
1: ನಾಲ್ಕನೇ ಪಾಯಿಂಟ್ ಇನ್ನೊಂದಂದ್ರೆ ಸ್ಟ್ರೆಸ್ ಫುಲ್ ಲೈಫ್.
0: ಅದು ಬಹಳ ಮುಖ್ಯ ಸರ್ ಇವತ್ತಿನ ಜೀವನದಲ್ಲಿ.
1: ಸ್ಟ್ರೆಸ್ ಲಿಂದ ಶುಗರ್ ಲೆವೆಲ್ ಡೆಫಿನೆಟ್ಲಿ ಹೆಚ್ಚಿಗಾಗುತ್ತೆ. ಕರೆಕ್ಟ್ ಡಯಟ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಿದ್ರೆ ನಮ್ದು ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ, ನಮ್ಮ ಮಸಲ್ಸ್ ಅಲ್ಲೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ನಾವು ವಾಕ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವ್ ಆಗಿ ಅವು ಶುಗರ್ಗೆ ಯುಟಿಲೈಸ್ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನು ಶುಗರ್ ಯುಟಿಲೈಸ್ ಮಾಡಿ ಕಡಿಮೆ ಮಾಡುತ್ತೆ. ಸೊ ಇವಾಗ ಎಕ್ಸರ್ಸೈಸ್ ಮಾಡೋದ್ರಿಂದ ಇದಾಗುತ್ತೆ. ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ ಕಡಿಮೆ ಮಾಡ್ಕೊಂಡ್ರೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದ್ಲ ಏನಾಗಲ್ಲ, ನಿಮ್ಗೆ ಕಂಟ್ರೋಲ್ ಇರುತ್ತೆ. ಕರೆಕ್ಟ್ 8 hours ನಿದ್ದೆ ಮಾಡಬೇಕು, 6 to 8 hours ನಿದ್ದೆ ಮಾಡಬೇಕು.
0: ಎಲ್ಲ ಇನ್ನೂ ಒಂದು ಎಲ್ಲ ಆಕ್ಟಿವಿಟಿ ಇರ್ತಾರೆ, ಎಲ್ಲ ಅಂದ್ರೆ ಆಟ ಆಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಆದರೂ ಅವರಿಗೆ ಶುಗರ್ ಜಾಸ್ತಿ ಆಗಿದೆ, ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಸರ್?
1: ಅದು
0: ನಾನು ಆಟ ಆಡ್ತೀನಿ ಅಥವಾ ವಾಕಿಂಗ್ ಮಾಡ್ತೀನಿ ಅಂತ ಎಲ್ಲ ಮಾಡ್ಬೋದಾ ಅನ್ನೋದು, ಈಗ ನಾನು ಎಲ್ಲ ತಿನ್ಬೋದು ಎಲ್ಲ ಮಾಡ್ಬೋದು ಆ ರೀತಿ ಇರ್ಲಿಕ್ಕೆ ಆಗುತ್ತಾ ಅನ್ನೋದು
1: 100% ಆಡ್ಬೋದು. ನಮ್ದು ಮಾಜಿ ಕ್ರಿಕೆಟರ್ ವಸೀಂ ಅಕ್ರಮ್, ಅವನು ಇನ್ಸುಲಿನ್ ತಗೋತಾ ಇದ್ನು, ಈಸ್ ಎ ಫಾಸ್ಟ್ ಬೌಲರ್. ಅವನು ಇನ್ಸುಲಿನ್ ತಗೊಂಡು ಅವನು ಈಸ್ ಡೂಯಿಂಗ್ ಫಿಸಿಕಲ್ ಆಕ್ಟಿವಿಟಿ ಅಲ್ಲ ಕ್ರಿಕೆಟ್ ಅಲ್ಲಿ. ಯಾರು ಡಯಾಬಿಟಿಸ್ ಇದ್ದವರು ಇನ್ಸುಲಿನ್ ತಗೊಂಡು ಫಿಸಿಕಲ್ ಆಕ್ಟಿವಿಟಿ ಮಾಡಬಹುದು. ಈಗ ಕಂಟ್ರೋಲ್ ಹಾಕಿರ್ಲಿಲ್ಲ ಅಂದ್ರೆ ಅವ್ರದ್ದು ಊಟದಲ್ಲಿ ಫರಕ್ ಆಗಿರ್ಬೋದು. ಈಗಿಂದ ಏನಾಗುತ್ತೆ, ಎಲ್ಲ ಆಲ್ಕೋಹಾಲ್ ಕುಡಿಯೋದು ಎಲ್ಲ ಬಹಳ ಆಗಿದೆ, ಆಲ್ಕೋಹಾಲ್ ಸ್ಮೋಕಿಂಗು ಅವೆಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಆಗುತ್ತೆ.
0: ಅಂದ್ರೆ ಹ್ಯಾಬಿಟ್ಸ್
1: ಜಾಸ್ತಿ ಆಗೋದ್ರಿಂದ ಟ್ಯಾಬ್ಲೆಟ್ ತಗೊಂಡಿನಿ ಅದು ಮಾಡಿ ಅಂತ ಹೇಳ್ತಾರೆ, ಬಟ್ ಅವ್ರು ಹಂಗ ಮಾಡ್ತಾ ಇರಲ್ಲ, ಇಂಡಿವಿಜುವಲ್ ಆಗಿ ಹೋಗುತ್ತೆ.
0: ಡಯಾಬಿಟಿಸ್ ಏನೇನು ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ?
1: ಡಯಾಬಿಟಿಸ್ ಅಂದ್ರೆ ನಾನು
0: ಬ್ಲಡ್ ಟೆಸ್ಟ್ ಅಂದ್ರೆ
1: ಫಾಸ್ಟಿಂಗ್ ಪೋಸ್ಟ್ ಮಾಡಲು HbA1c ಅಂತ ಹೇಳೋದಲ್ಲ, ಅದ್ರ ಜೊತೆನೆ ಸ್ಟ್ರೆಸ್ ಫುಲ್ ಬ್ಲಡ್ BP ಒಂದು ಚೆಕ್ ಮಾಡ್ಕೋಬೇಕು. ಆಮೇಲೆ ಬಹಳ ಇದಾದ್ರೆ ಕಣ್ಣಿಂದ ಒಂದು ಟೆಸ್ಟ್ ಮಾಡ್ತೀವಿ, ಫಂಡೋಸ್ಕೋಪಿ ಅಂತ ಮಾಡ್ತೀವಿ, ಕ್ಯಾಟರಾಕ್ಟ್ ಅದು ಬಂದಿದೆಯಲ್ಲ. ಆಮೇಲೆ ECG, ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ನಾವು, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ. ಟಾರ್ಗೆಟ್ ಆರ್ಗನ್,
0: ಯಾಕಂದ್ರೆ ತಾವ್ ಹೇಳ್ದಂಗ ಟಾರ್ಗೆಟ್ ಆರ್ಗನ್ ಏನಿದಾವಲ್ಲ, ಕಣ್ಣು, ಕಿಡ್ನಿ, ಹಾರ್ಟ್, ಇವೆ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಏನನ್ನ ಸಮಸ್ಯೆ ಆದ್ರೆ ಇಡೀ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ.
1: ಕಾಲು, ಕಾಲು ಯೂಶಲಿ ಕಾಲು ಕೈ ಮುಟ್ಟು ನೋಡ್ತಾ ಇರ್ಬೇಕು. ನಮ್ ಕಲ್ಲೇ ಬರ್ದಿದ್ದಾರೆ ನಾವು ಆಸ್ ಎ ಈ ಕಡೆಯಿಂದ ಹಿಂದೂ ಸಂಸ್ಕೃತಿ ಪ್ರಕಾರ ಮುಂಜಾನೆ ಬೆಳಗ್ಗೆ ಎದ್ರೆ ದೇವರ ಫೋಟೋ ನೋಡ್ತೀವಿ ನಾವು. ನಾವೇನ್ ಹೇಳ್ತೀವಿ ಪೇಷಂಟ್ ಅಂದ್ರೆ ನೀವು ನಿಮ್ ಕಾಲು ನೋಡ್ಕೊರಿ ಫಸ್ಟ್ ಅಂತ ಹೇಳ್ತೀವಿ ನಾವು. ಫಸ್ಟ್ ನಮ್ ಕೈ ಕಾಲು ಚೆಕ್ ಮಾಡಕ್ಕೋ, ಅವು ಸೆನ್ಸೇಷನ್ ಇರೋದಿಲ್ಲ, ಅವು ನರ್ಸು ಸತ್ ಹೋಗ್ತಾವ. ಶುಗರ್ ಹೈ ಲೆವೆಲ್ ಆಗಿ ಪರಿಫರಲ್ ನರ್ಸು ಸತ್ ಹೋಗಿರ್ತಾವ, ಸೆನ್ಸೇಷನ್ ಇರಲ್ಲ, ಕಾಲಿಗೆ ಬಡದು ಗ್ಯಾಂಗ್ರೀನ್ ಆಗಿ ಕಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆ ಎದ್ರಪ್ಲೆ ಫಸ್ಟ್ ನಿಮ್ ಕಾಯಿ ಕಾಲು ನೋಡ್ಕೊರಪ್ಪ, ಸೆನ್ಸೇಷನ್ ಅದ ಇಲ್ಲ ಅಂತ ಹೇಳ್ತೀವಿ ನಾವು.
0: ಸರ್, ಈಗ ಪ್ರಸ್ತುತ ಬಹಳಷ್ಟು ಬಿಸಿಲು ನಾವು ಕಾಣ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಅಂದ್ರೆ 44-45 ತನಕ ನಾವು ಇವತ್ತು ಇದೆ. ಇಂಥ

0: ಸಂದರ್ಭದಲ್ಲಿ ಈಗ ನಾವು ಎಲ್ಲರೂ ಆರೋಗ್ಯವಾಗಿದ್ದರೆ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ಥರ ಮಧುಮೇಹಿಗಳು ಏನಾದರೂ ಸಮಸ್ಯೆ ಇದ್ರೆ ಅವರು ಯಾವ ರೀತಿ ಇರಬೇಕಂತೀರಾ?
1: ಅದು ಏನು ಡಿಫರೆನ್ಸ್ ಇಲ್ಲ, ಮಧುಮೇಹಿ ಪೇಷಂಟ್ ಇರಲಿ ನಾರ್ಮಲ್ ಇರಲಿ, ಈ ಬಿಸಿಲಲ್ಲಿ ಆದಷ್ಟು 12 ಗಂಟೆಯಿಂದ 4-5 ಗಂಟೆಗೆ ತಗೋ ಹೊರಗಡೆ ತಿರುಗಾಡ್ಬೇಡ್ರಿ, ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೇಡ್ರಿ ಅಂತ ಹೇಳ್ತಾರೆ. ನೀರು ಹೆಚ್ಚಿಗೆ ಕುಡಿಬೇಕಷ್ಟೇ, ನೀರು ಹೆಚ್ಚಿಗೆ ಕುಡಿಬೇಕು. ನಿಮ್ದೇನು ಡಯಟು, ಎಕ್ಸಸೈಸು, ಮೆಡಿಕೇಶನ್, ಟ್ಯಾಬ್ಲೆಟು ತಗೋಬೇಕು, ಏನು ಅದಕ್ಕೇನು ಡಿಫರೆನ್ಸ್ ಇಲ್ಲ, ನೀರು ಮಾತ್ರ ಹೆಚ್ಚಿಗೆ ಕುಡಿಬೇಕಷ್ಟೇ.
0: ಸರ್, ಈಗ ಕೊನೆಯದಾಗಿ ತಮಗೆ ಸಾಕಷ್ಟು ಜನ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅದರಲ್ಲಿ ತಾವು ಹೇಳ್ದಂಗೆ ಭಾರತ ಒಂದು ಮಧುಮೇಹಿಗಳ ಒಂದು ಹಬ್ಬ ಆಗಿದೆ ಅಂತ, ಡಯಾಬೆಟಿಕ್ ಹಬ್ಬ ಆಗಿದೆ ಅಂತ, ಅದು ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿಯಿಂದ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಎಷ್ಟೋ 100 ವರ್ಷಗಳಿಗೆ ಬದುಕಿರೋರು ಇದ್ದಾರೆ. ಇವತ್ತು ನಮ್ಮ ಆಹಾರ ಕ್ರಮಗಳು, ನಾವು ತಿಂತಕ್ಕಂಥ ಆಹಾರ, ಇದರಿಂದ ನಾವು ಇವತ್ತು ಮಧುಮೇಹಗಳ ಹಬ್ಬ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಒಂದು ಎಚ್ಚರಿಕೆ ಅಂದರೆ ಜೀವನ ಶೈಲಿ ಹೆಂಗಿರಬೇಕು, ಆಹಾರ ಕ್ರಮ ಹೇಗೆ ಅಳವಡಿಸ್ಕೋಬೇಕು, ಅದನ್ನು ನಿಯಂತ್ರಣದ ಅಂದರೆ ಆಲ್ರೆಡಿ ಇದ್ದರೂ ನಿಯಂತ್ರಣದಲ್ಲಿಟ್ಕೊ

0: ಸೈಜ್ ಮೆಡಿಕೇಶನ್ ಟ್ಯಾಬ್ಲೆಟ್ ತಗೋಬೇಕು, ಏನು ಅದಕ್ಕೇನು ಡಿಫರೆನ್ಸ್ ಇಲ್ಲ, ನೀರು ಮಾತ್ರ ಹೆಚ್ಚಿಗೆ ಕುಡಿಬೇಕಷ್ಟೆ.
1: ಸರ್, ಈಗ ಕೊನೆಯದಾಗಿ ತಮಗೆ ಸಾಕಷ್ಟು ಜನ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅದರಲ್ಲಿ ತಾವು ಹೇಳ್ದಂಗೆ ಭಾರತ ಒಂದು ಮಧುಮೇಹಿಗಳ ಒಂದು ಹಬ್ಬ ಆಗಿದೆ ಅಂತ, ಡಯಾಬಿಟಿಕ್ ಹಬ್ಬ ಆಗಿದೆ ಅಂತ, ಅದು ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿಯಿಂದ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಎಷ್ಟೋ ನೂರಾರು ವರ್ಷಗಳಿಗೆ ಬದುಕಿರೋರಿದ್ದಾರೆ. ಇವತ್ತು ನಮ್ಮ ಆಹಾರ ಕ್ರಮಗಳು, ನಾವು ತಿಂತಕ್ಕಂಥ ಆಹಾರ, ಇದರಿಂದ ನಾವು ಇವತ್ತು ಮಧುಮೇಹಗಳ ಹಬ್ಬ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಒಂದು ಎಚ್ಚರಿಕೆ ಅಂದರೆ ಜೀವನ ಶೈಲಿ ಹೆಂಗಿರಬೇಕು, ಆಹಾರ ಕ್ರಮ ಹೇಗೆ ಅಳವಡಿಸ್ಕೋಬೇಕು, ಅದನ್ನು ನಿಯಂತ್ರಣದ ಅಂದರೆ ಆಲ್ರೆಡಿ ಇದ್ದರೂ ನಿಯಂತ್ರಣದಲ್ಲಿ ಇಟ್ಕೋಬೋದು, ಅಥವಾ ಬರದೇ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಂಗೆ ಬರಲಾರ್ದಂಗೆ ಹೇಗೆ ನೋಡ್ಕೋಬೋದು ಅಂತ.
0: ಇದು ಡಯಾಬಿಟಿಸ್ ಶುಗರ್ ಬರಲಾದಂದ್ರೆ ನಾನೊಂದು ಹೇಳೋದಂದ್ರೆ, ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಿಂತ ಮೊದಲು ಇರ್ಬೋದು, ಸ್ವಾತಂತ್ರ್ಯ ಆದ್ಮೇಲೆ ಇರ್ಬೋದು, ಅವ್ರು ಹೇಗೆ ಜೀವನ ಶೈಲಿ ಇತ್ತು, ಅವರು ಹೇಗೆ ಆಹಾರ ಪದಾರ್ಥ ಮಾಡ್ತಿದ್ರು, ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ನಮ್ಗೆ ಇದು ಬರುವುದಿಲ್ಲ. ನಮ್ಮ ಹಿರಿಯರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರು, ಹೊಲಕ್ಕೆ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು ಕೆಲಸಕ್ಕೆಲ್ಲ, ಅವರೆಲ್ಲ ಮನೆಯಲ್ಲಿದೆ ಊಟ ಮಾಡ್ತಾ ಇದ್ರು. ಈಗ ನಾವೆಲ್ಲ ವೆಹಿಕಲ್ ಯೂಸ್ ಮಾಡ್ತೀವಿ, ಹೊರಗಿನ ಜಂಕ್ ಫುಡ್ ತಿಂತೀವಿ. ನಮ್ಮ ಹಿರಿಯರು ಪೂರ್ವಜರು ಏನು ಜೀವನ ಶೈಲಿ ಇತ್ತು ಅದು ನಾವು ಅಡಾಪ್ಟ್ ಮಾಡ್ಕೊಂಡಿದ್ರೆ ನಮಗ್ ಬರುವುದಿಲ್ಲ.
1: ಹೌದು, ಆದ್ರೆ ಇವತ್ತು ನಮ್ಮ ಜೀವನ ಶೈಲಿ ಬದಲಾಗ್ಬಿಟ್ಟ ಸರ್. ನೀವ್ ಹೇಳ್ದಂಗೆ ಹೊರಗಿನ ಆಹಾರ ತಿಂತೀವಿ, ಯಾವಾಗ ನಮಗೆ ಬರ ತನಕ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬಂದ ಮೇಲೆ ಯೋಚನೆ ಮಾಡ್ತೇವೆ, ನನಗೆ ಸಕ್ಕರೆ ಕಾಯಿಲೆ ಬಂತು, ನನಗೆ ಬಿ ಪಿ ಬಂತು ಅಂತೇಳಿ ಬರ್ಲಾರ್ದಂಗೆ ಇದರಲ್ಲಿ ನಾವೇನಾದ್ರೂ ಈಗ ಯಾಕಂದ್ರೆ ಇದನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಅದನ್ನ ನಾವು ಯಾವ ರೀತಿ
0: ಅವಾಯ್ಡ್ ಮಾಡಕ್ ಆಗಲ್ಲ ಅಂದ್ರೆ, ಡೈಲಿ 1 hour ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಮಾಡ್ರಿ, ಎಕ್ಸಸೈಸ್ ಮಾಡ್ರಿ, ಜಿಮ್ಗೆ ಹೋಗ್ರಾತಾವ್, ಸೈಕ್ಲಿಂಗ್ ಮಾಡ್ರಿ, ನೀವು ಸಂಜೆ ಕ್ರಿಕೆಟ್ ಆಡ್ರಿ, ಏನಾದ್ರೂ ಮಾಡ್ರಿ. ಪ್ಲಸ್ ನೀವು ಟೀ ಕುಡಿಯೋದು ಕಾಮನ್, ಎಲ್ಲರೂ ಟೀ ಕಾಫಿ ಕುಡಿಯೋದು, ಶುಗರ್ಲೆಸ್ ಕುಡೀರಿ, ಸ್ವೀಟ್ಸ್ ಬಿಡ್ರಿ,
1: ಈ ಜೊತೆಗೆ ಹಸಿರು ತರಕಾರಿಗಳು, ಹಸಿ ತರಕಾರಿಗಳು ಹೆಚ್ಚು ತಿನ್ಬಹುದು,
0: ವೆಜಿಟೇಬಲ್ಸ್, ಹೈ ಫೈಬರ್ ವೆಜಿಟೇಬಲ್ಸ್, ಫ್ರೂಟ್ಸ್, ಕಾರ್ಬೋಹೈಡ್ರೇಟ್ ಡೈಟ್ ಕಡಿಮೆ ಮಾಡ್ಬೇಕು. ನಾವು ಹೈ ಪ್ರೋಟೀನ್ ಮಾಡಬೇಕು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡ್ಬೇಕು, ಡೆಫಿನೆಟ್ಲಿ ನಾವು
1: ಕಂಟ್ರೋಲ್ ಆಗಿ ಇರೋದು ಅಂತ ಹೇಳ್ತಾರೆ. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಮಧುಮೇಹ ಅಂದ್ರೆ ಏನು, ಅದರ ಲಕ್ಷಣಗಳು ಹೇಗಿರ್ತವೆ, ಅದರಿಂದ ಏನೇನು ಸಮಸ್ಯೆಗಳು ಆಗ್ಬೋದು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಿದ್ರೆ ನಾವು ನಾರ್ಮಲ್ ಆಗಿ ಜೀವನ ಶೈಲಿನ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಸರ್. ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಬೆಂಕಿ ಬಿದ್ದಿದೆ.
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
2: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
2: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
2: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
2: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ.
3: ಕಾಡು ಬೆಳೆದರೆ ನಾಡೂ ಬೆಳೆದೀತು.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ.

0: ಗ್ರಾಮೀಣ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ.
1: ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ ಈ ಒಂದು ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಹ ಸಮೃದ್ಧಿ ಯೋಜನಾ ಇದರಲ್ಲಿ 2024 ಈ ಒಂದು ಸ್ಕೀಮು ಫೆಬ್ರವರಿ 8 ಇದು ಒಂದು ಇನಾಗ್ರೇಷನ್ ಆಯಿತು. ಈ ಒಂದು ಸ್ಕೀಮ್ ಟೋಟಲು 4 ಇಯರ್ಸ್ಗೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 6,000 ಕೋಟಿಗಳನ್ನು ಈ ಒಂದು ಸ್ಕೀಮಲ್ಲಿ ನಮ್ಮ ದೇಶದ ಮೀನುಗಾರರಿಗೆ ನಾವು ಅವ್ರನ್ನ ಡೆವಲಪ್ ಮಾಡಲಿಕ್ಕೆ ಕೊಡಬೇಕು ಅಂತಂದು ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶಗಳು ಏನಂದರೆ, ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಈ ಮೂಲಕ ಎಲ್ಲ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತಂದೇಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಮೀನುಗಾರಿಕೆ ವಲಯ ಏನಿದೆ ಅದು ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಂತಿದೆ. ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ನೀಲನಕ್ಷೆ ಇಲ್ಲ. ಸೊ ಅದನ್ನೆಲ್ಲ ಆರ್ಗನೈಸ್ ಸೆಕ್ಟರ್ ಮಾಡಬೇಕಂತಂದೇಳಿ ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಇದರಲ್ಲಿ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡ್ತಾರೆ. ಸೊ ಇದರಿಂದ ಒಂದು ಮೀನುಗಾರರಿಗೆ ಒಂದು ಸಾಲ ಸೌಲಭ್ಯವನ್ನು ತಗೋಬೇಕು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಸೊ ಒಂದು ಗೌರ್ಮೆಂಟ್ ಐಡಿನೇ ಕೊಟ್ಟಿರೋದ್ರಿಂದ ಅವ್ರು ಯಾವುದೇ ಬ್ಯಾಂಕಿಗೆ ಎಲ್ಲಾದರೂ ಅಪ್ರೋಚ್ ಮಾಡಿದರೂ ಸಹ ಅವರಿಗೆ ಸಾಲದ ಸೌಲಭ್ಯ ನೀಡಲಿಕ್ಕೆ ಅವರಿಗೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಇದ್ರ ಉದ್ದೇಶ ಅಂದರೆ, ಒಂದು ವಿಮಾ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಅಕ್ವಾಕಲ್ಚರ್ ಬೆಳೆ ವಿಮೆ ಖರೀದಿಸಲಿಕ್ಕೆ ಒಂದು ಸಹಾಯಧನ ರೂಪದಲ್ಲಿ ಕೊಡ್ತಾರೆ. ಒಂದು ಕಲ್ಚರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾರೆ. ಆಮೇಲೆ ಇದ್ರ ಜೊತೆಗೆ ಕಾರ್ಯಕ್ಷಮತೆ ಅನುದಾನ ಅಂತಂದು ಸಹ ಇನ್ಕ್ಲೂಡ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಅಂತ. ಇದರಲ್ಲಿ ಮೌಲ್ಯ ಸರಪಳಿ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಗಾಗಿ ಉದ್ಯಮಗಳಿಗೆ ಆರ್ಥಿಕ ನೆರವು ಅಂತಂದು ಕೊಡ್ತಾ ಇದ್ದಾರೆ. ಲಾಸ್ಟಾಗಿ ಗುಣಮಟ್ಟದ ಭರವಸೆ, ಮೀನು ಉತ್ಪನ್ನಗಳ ಸುರಕ್ಷತೆ ಮತ್ತು ಗುಣಮಟ್ಟ ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಗುರಿ ಪಡ್ಕೊಳ್ಳಿಕ್ಕೆ ಫಲಾನುಭವಿಗಳು ಯಾರ್ಯಾರು ಅಂತ ಹೇಳಿದರೆ, ಮೇನ್ ಮೀನುಗಾರರು ಬರ್ತಾರೆ. ಸೊ ಮೀನುಗಾರಿಕೆ ಸಾಕಾಣಿಕೆ ಯಾರು ಮಾಡ್ತಾರೆ ಅವರು ಸಹ ಬರ್ತಾರೆ, ಮೀನು ಕಾರ್ಮಿಕರು ಬರ್ತಾರೆ, ಮತ್ತು ಮೀನು ಮಾರಾಟದಲ್ಲಿ ಯಾರು ತೊಡಗಿಕೊಂಡಿರ್ತಾರೆ ಅವರು ಸಹ ಈ ಒಂದು ಯೋಜನೆಯಲ್ಲಿ ಉಪಯೋಗ ಪಡ್ಕೋಬಹುದು. ಈ ಉದ್ಯಮಗಳು ಅಂದರೆ ಯಾವ್ಯಾವ ಉದ್ಯಮಗಳು ಇದರೊಳಗಡೆ ನಾವು ಸಹಾಯಧನ ತಗೋಬೋದು ಅಂತಂದರೆ, ಒಂದು ಪ್ರಾಪರ್ಟರಿ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಪಾಲುದಾರಿಕೆ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅವ್ರು ಇರ್ತಾರೆ ಅವರು ತಗೋಬೋದು, ಮತ್ತು ಕೋಆಪರೇಟಿವ್ ಬಾಡೀಸ್ ಯಾರಿರ್ತಾರಲ್ಲ ಅವರು ಸಹ ಒಂದು ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿ ಸಹಾಯಧನವನ್ನು ಪಡ್ಕೋಬೋದು. ಸೊ ಅದು ಅಲ್ಲದೆ ಈ ಕೆಲವು ವೈಯಕ್ತಿಕವಾಗಿ ಅಥವಾ ಸಾಂಸ್ಥಿಕವಾಗಿ ಮೀನುಗಾರಿಕೆಯಲ್ಲಿ ನಾವು ಉದ್ಯಮ ಶುರು ಮಾಡ್ತೀವಿ ಅಂತಂದು ಯಾರಾದರೂ ಆಸಕ್ತಿ ತೋರಿದರೆ ಅವರು ಸಹ ಒಂದು ಈ ಒಂದು ಸ್ಕೀಮಲ್ಲಿ ಸಹಾಯಧನವನ್ನು ಪಡ್ಕೋಬೋದಾಗಿದೆ. ಸೊ ಇದರಲ್ಲಿ ಮೇನ್ ಕಾಂಪೋನೆಂಟ್ ಅಂದರೆ ಈ ಒಂದು ವಲಯನ ಔಪಚಾರಿಕೀಕರಣಗೊಳಿಸ್ಬೇಕು ಮತ್ತು ಎಲ್ಲ ಸಾಲ ಸೌಲಭ್ಯ ಕೊಡಬೇಕನ್ನೋದು. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲಿಕ್ಕೆ ಯೋಜನೆಗಳಿದ್ದಾವೆ. ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಜಾಸ್ತಿ ಮಾಡಲಿಕ್ಕೆ ಹಲವಾರು ಯೋಜನೆಗಳಿದ್ದಾವೆ. ಸೊ ನೀವು ಇವಾಗಲೇ ಹೇಳಿದೆ, NFTP ಪ್ಲಾಟ್ಫಾರ್ಮಲ್ಲಿ ನೋಂದಣಿ ಮಾಡೋದ್ರಿಂದ ನಮಗೆ ಸಾಲ ಸೌಲಭ್ಯ ಎಲ್ಲ ಈಸಿಯಾಗಿ ಸಿಗುತ್ತೆ, ಮತ್ತು ವಿಮೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮೀನುಗಾರ ಸಹಕಾರ ಸಂಘಗಳೇನಿರ್ತಾವಲ್ಲ ಅವುಗಳಿಗೂ ಸಹ ಒಂದು ಸಹಾಯಧನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅಕ್ವಾಕಲ್ಚರ್ ವಿಮೆ. ಸೊ ಇದರಲ್ಲಿ ನಾವು ವಿಮೆನ ಯಾವ ಟೈಪ್ ತೊಗೊತೀವಿ ಅಂತ ಅಂದರೆ, ಒಬ್ಬ ಬೆನಿಫಿಷರಿಗೆ ಅಂದರೆ ಒಬ್ಬ ಫಾರ್ಮರು ಮಿನಿಮಮ್ 4 ಹೆಕ್ಟೇರ್ ಅವನಿಗೆ ಜಲವಿಸ್ತೀರ್ಣದ ಕೃಷಿ ಮೀನುಗಾರಿಕೆ ಪ್ರದೇಶ ಇರಬೇಕು. ಸೊ ಅವನು ಅಚಾನಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ನ್ಯಾಚುರಲ್ ಕ್ಯಾಲಮಿಟೀಸಿಂದ, ಅವನಿಗೆ ಏನಾದ್ರು ಲಾಸ್ ಆಯಿತು ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಲ್ಲಿ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 25,000 ಸಹಾಯಧನ ಸಿಗುತ್ತೆ. ಸೊ 4 ಹೆಕ್ಟೇರಿಗೆ ಅಪ್ ಟು 1,00,000 ಗರಿಷ್ಠ 1,00,000 ಅವನಿಗೆ ಸಹಾಯಧನ ಕೊಡಬೇಕಾಗುತ್ತೆ. ಸೊ ವಿಶೇಷ ರಿಯಾಯಿತಿ ಒಂದು ಕೊಟ್ಟಿದ್ದಾರೆ, SC/ST ಬೆನಿಫಿಷರೀಸ್ ಯಾರಿರ್ತಾರೆ ಅವರಿಗೆ ಅಡಿಷ್ನಲ್ ಆಗಿ ಹೆಚ್ಚುವರಿಯಾಗಿ 10% ಒಂದು ಸಹಾಯಧನ ಎಕ್ಸ್ಟ್ರಾ ಕೊಡ್ತೀವಿ ಈ ಸ್ಕೀಮಲ್ಲಿ. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲು ಅನುದಾನ. ಸೊ ಈ ಒಂದು ಕಾಂಪೊನೆಂಟ್ ವೈಸು ನಾವು 3 ಇದರಲ್ಲಿ ಡಿವೈಡ್ ಮಾಡ್ತೀವಿ. ಸೂಕ್ಷ್ಮ ಉದ್ಯಮಗಳು, ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತ ಕರಿತೀವಿ, ಇನ್ನೊಂದು ಸಂಘ ಸಂಸ್ಥೆಗಳು ಅಂತ ಕರಿತೀವಿ, ಆಮೇಲೆ ಅರ್ಹ ವೆಚ್ಚಗಳು ಅಂತ ಕರಿತೀವಿ. ಈ ಸೂಕ್ಷ್ಮ ಉದ್ಯಮಗಳು ಯಾವಿದಾವೆ, ಒಬ್ಬ ಜನರಲ್ ಬೆನಿಫಿಷರಿ ಮ್ಯಾಕ್ಸಿಮಮ್ 25% ಅವ್ರ ಹೂಡಿಕೆ ವೆಚ್ಚ ಕೊಡ್ತೀವಿ, ಅದರಲ್ಲಿ ಅಪ್ ಟು 35 ಲ್ಯಾಕ್ಸ್ ಗರಿಷ್ಠವಾಗಿ ಕೊಡ್ತೀವಿ. ಅದೇ ಒಂದು ಸ್ಕೀಮಲ್ಲಿ SC/ST ಅಥವಾ ಮಹಿಳೆಯರಿದ್ದರೆ ಗರಿಷ್ಠ 35%ವರೆಗೂ ಹೂಡಿಕೆ ವೆಚ್ಚದ ಮೇಲೆ ನಾವು ಸಹಾಯಧನ ಕೊಡ್ತೀವಿ, ಅದರಲ್ಲಿ 45 ಲಕ್ಷದವರೆಗೂ ನಾವು ಅವರಿಗೆ ಮ್ಯಾಕ್ಸಿಮಮ್ ಅನುದಾನ ಕೊಡ್ತೀವಿ. ಇನ್ನೊಂದು ಸಂಘ ಸಂಸ್ಥೆಗಳು ಫಿಷರೀಸಲ್ಲಿ ಇನ್ವಾಲ್ವ್ ಆದರೆ ಅವ್ರ ಹೂಡಿಕೆ ವೆಚ್ಚದ 35% ಅಂದರೆ ಅಪ್ ಟು 200 ಲಕ್ಷ ಅಂದರೆ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಅವ್ರು ಯಾವುದಾದ್ರು ಖರ್ಚು ಮಾಡ್ಬೋದು ಅಂತ ಅಂದರೆ, ಒಂದು ಹೊಸ ಪ್ಲ್ಯಾಂಟ್, ಒಂದು ವೇಳೆ ಐಸ್ ಪ್ಲ್ಯಾಂಟ್ ಮಾಡ್ತಾಯಿದ್ರೆ ಐಸ್ ಪ್ಲ್ಯಾಂಟ್ ಮಾಡಲಿಕ್ಕೆ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ, ಅಥವಾ ಮೀನುಗಾರಿಕೆ ಉದ್ಯಮದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನವೀನ ರೀತಿಯ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅದನ್ನ ಮಾಡಲಿಕ್ಕೆ ನಾವು ಅವರಿಗೆ ಕೊಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಯಂತ್ರೋಪಕರಣಗಳು, ವಿದ್ಯುತ್ ಕೆಲಸಗಳು, ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾರಿಗೆ ಮೂಲ ಸೌಕರ್ಯಗಳು ಕೊಡಲಿಕ್ಕೆ ಸಹ ಇದರಲ್ಲಿ ಅವಕಾಶ ಇದೆ. ಸೊ ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಭರವಸೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇದರಲ್ಲಿ ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಅಂತ ಕೊಡ್ತೀವಿ. ಸೊ ಪರ್ಫಾರ್ಮೆನ್ಸ್ ಗ್ರ್ಯಾಂಟಲ್ಲಿ

0: ನಾನು ಮೊದಲೇ ಹೇಳಿದಾಗೆ ಸಾಮಾನ್ಯ ವರ್ಗದವರಿಗೆ 25% ಶೇಕಡ ಹೂಡಿಕೆ ವೆಚ್ಚ 25%, ಗರಿಷ್ಠ 35 ಲಕ್ಷದವರೆಗೂ ಕೊಡ್ತೀವಿ. ಅದೇ ಸೂಕ್ಷ್ಮ ಉದ್ಯಮಗಳಲ್ಲಿ SC ST ಮಹಿಳೆಯರಿದ್ದರೆ 35% ವರೆಗೆ ಸಹಾಯಧನ ಕೊಡ್ತೀವಿ, ಹೂಡಿಕೆ ವೆಚ್ಚದ್ದು ಗರಿಷ್ಠ 45 ಲ್ಯಾಕ್ಸ್ ಆಗುತ್ತೆ. ಇನ್ನು ಸಣ್ಣ ಉದ್ಯಮಗಳು ಸ್ಮಾಲ್ ಎಂಟರ್ಪ್ರೈಸಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ನಾವು ಹೂಡಿಕೆ ವೆಚ್ಚದ 25% ಕೊಡ್ತೀವಿ, ಮತ್ತು SC ST ಮಹಿಳೆಯರಿದ್ದರೆ ಅಪ್ ಟು 35%, ಗರಿಷ್ಠ 1 ಕೋಟಿವರೆಗೂ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಸಂಘ ಸಂಸ್ಥೆಗಳು, ಅವರು ಯಾರಾದರೂ ಈಗ ಮೀನುಗಾರಿಕೆ ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅವರಿಗೆ ಗರಿಷ್ಠ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಸಹ ಅವರು ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಅಥವಾ ಹೊಸ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವೈಸ್ ಮಾಡಬೇಕು ಅಥವಾ ಅವರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇರೆ ಯಾವುದೇ ವರ್ಕ್ ಇದ್ದರೂ ಸಹ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಅವರಿಗೆ ನಾವು ಈ ಒಂದು ಸ್ಕೀಮಲ್ಲಿ ಕೊಡ್ತೀವಿ. ಈ ಸ್ಕೀಮಲ್ಲಿ ಯಾವ ಟೈಪು ಹಣ ಬಿಡುಗಡೆ ಆಗುತ್ತೆ, ಯಾವ ಟೈಪ್ ಮಾಡ್ತೀವಿ ಅಂತಂದರೆ, ಫಸ್ಟು ಅವರು ಪ್ಲ್ಯಾಂಟ್ ಶುರು ಮಾಡಿದ ಮೇಲೆ 50% ಸಹಾಯಧನ ಕೊಡ್ತೀವಿ. ಸೊ ಕಂಪ್ಲೀಟ್ ಆದಮೇಲೆ ರಿಮೈನಿಂಗ್ 50% ರಿಲೀಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗ ಬೆನಿಫಿಷರೀಸು ಯಾರ್ಯಾರು ಬರ್ತಾನೆ, ಎಲ್ಲ ಯಾರೇ ಮೀನುಗಾರರಾಗಿರ್ಬೋದು ಅವರೆಲ್ಲರೂ ಬೆನಿಫಿಷರೀಸ್ ಆಗ್ತಾರೆ. ಆಮೇಲೆ ಇದನ್ನ ಅಪ್ಲೈ ಮಾಡೋದು ಹೆಂಗೆ, ಇಷ್ಟೆಲ್ಲ ಸಹಾಯಧನ ಇದೆ ಅದನ್ನು ಯಾವ ಟೈಪ್ ಅಪ್ಲೈ ಮಾಡಬೇಕಂತಂದರೆ, ನಮ್ಮದು ನ್ಯಾಷನಲ್ ಡಿಜಿಟಲ್ ಫಿಷರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದು ಅದರಲ್ಲಿ ಹೋಗಿ ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಲಾಗಿನ್ ಐಡಿ ಮೇಲೆ ನೀವು ಒತ್ತಿದ್ರೆ ನಿಮ್ಮದು ಎಲ್ಲ ಡೀಟೇಲ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೊಂದು OTP ಬರುತ್ತೆ. OTP ಬಂದ ಮೇಲೆ ನೀವು ಅದನ್ನ ಎಂಟ್ರಿ ಮಾಡಿದರೆ ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆದಮೇಲೆ ನೀವು ಯಾವ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತಿದ್ರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಮಾಲ್ ಉದ್ಯಮ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೈಯಕ್ತಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಹೇಳೋದಾದರೆ, ಆ ಪ್ರಾಜೆಕ್ಟಿಗೆ ನೀವೇನು ಎಸ್ಟಿಮೇಟ್ ಮಾಡಿಸಿರ್ತೀರಿ ಅಥವಾ ನೀವೊಂದು DPR ಪ್ರಾಜೆಕ್ಟ್ ಕಾಸ್ಟ್ ಏನು ಮಾಡಿಸಿರ್ತೀರಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿರ್ತೀರಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆ ಒಂದು ಹಣನ ಎಲ್ಲಿಂದ ಹೊಂದಾಣಿಕೆ ಮಾಡ್ಕೊತೀರಿ, ಎಲ್ಲಿಂದ ಅಂದರೆ ಅಷ್ಟೊಂದು ನಿಮ್ಮ ದುಡ್ಡು ಎಲ್ಲಿಂದ ತೊಗೊಂಬರ್ತೀರಿ ಅದ್ರ ಡೀಟೇಲ್ಸ್ ಸಹ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ನಾವು ಅದನ್ನ ವೆರಿಫೈ ಮಾಡ್ತೀವಿ. ನಮ್ಮ ಒಂದು ಗೈಡ್ಲೈನ್ಸ್ಗೆ ಮ್ಯಾಚ್ ಆಗುತ್ತೋ ಅಥವಾ ಸೂಟ್ ಆಗುತ್ತೋ ಅಂತ ಹೇಳಿ ನೋಡಿ ಅದೆಲ್ಲ ಎಲ್ಲ ಮ್ಯಾಚ್ ಆಗ್ತಿತ್ತು, ಸೂಟ್ ಆಗ್ತಿತ್ತು ಅಂತಂದರೆ ನಮ್ಮ ಆಫೀಸರ್ಸ್ ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಎಲ್ಲ ಸರಿ ಆಯಿತು, ಎಲ್ಲ ಗೈಡ್ಲೈನ್ಸ್ಗೆ ಎಲ್ಲ ಮ್ಯಾಚ್ ಆಗ್ತಿದೆ, ನಿಮಗೆ ಕೊಡ್ಬೋದು ಅಂತ ಅನಿಸಿದರೆ, ಸೊ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಸಹಾಯಧನವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದವರು ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ. ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
2: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
3: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ. 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ಧ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಮಿಷನ್ನ ಅಸಾಧಾರಣ ಯಶಸ್ಸು ನಮ್ಮ ಸಶಸ್ತ್ರ ಪಡೆಗಳ ಸಾಟಿಯಿಲ್ಲದ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟ್ರಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು, ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ಧತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು ಒಂದು ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ.

0: ಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1,34,00,000 ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ

0: ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು ಸ್ವರ ಮಾಧುರ್ಯ.

ಕೇಳುಗರೆ, ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶಾಂತಾ ಕಣವಿ ಹಾಗೂ ಡಾ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಶಾಂತಾ ಕಣವಿ ಅವರ ಧ್ವನಿಯಲ್ಲಿ ಗುರು ಕರುಣಿಸೇ ಬಿಟ್ಟಿತು.

ಇದುವರೆಗೆ ಶಾಂತಾ ಕಣವಿ ಹಾಗೂ ಡಾ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಕೇಳುಗರೆ ಗಮನಿಸಿ, 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 2:40 ಕನ್ನಡ ಚಿತ್ರಗೀತೆಗಳು. ಇಂದು ಸಂಜೆ 5:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು.

ಬೇಸಗೆಯ ಬಿಸಿಲಿನ ತಾಪಮಾನಕ್ಕೆ ಒಂದಿಷ್ಟು ಕೆರೆ, ನದಿ, ಸರೋವರಗಳು ನೀರಿಲ್ಲದೆ ಬತ್ತಲು ಶುರುವಾಗಿದೆ. ಒಂದಿಷ್ಟು ನೀರಿನ ರೇಷನಿಂಗ್ ಕೂಡ ಆಗ್ತಾ ಇದೆ. ಎರಡು ಮೂರು ದಿನಕ್ಕೊಮ್ಮೆ ನೀರಿನ ಸರಬರಾಜು ಮಾಡುವ ಯೋಜನೆಗಳು ಕಾರ್ಯನಿರ್ವಹಿಸುತ್ತಿದೆ. ಹಾಗಿದ್ರೆ ಯಾವ ರೀತಿಯಲ್ಲಿ ನೀರಿನ ಸದ್ಬಳಕೆ ಮಾಡಬಹುದು, ನೀರು ಪೋಲಾಗುವಿಕೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ನೀರಿನ ಮರುಬಳಕೆ ಹೇಗೆಲ್ಲ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವ ಇದೀಗ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಊರ್ವಶಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ನಮ್ಮ ಸುತ್ತಮುತ್ತಲು ಎಲ್ಲಿಯೇ ಆದರೂ ನೀರು ಪೋಲಾಗುವುದು ಕಂಡುಬಂದಲ್ಲಿ ಅದನ್ನು ನಿವಾರಿಸಲು ಮುಂದಾಗಬೇಕು. ಸಭೆ ಸಮಾರಂಭಗಳಲ್ಲಿ ನೀರಿನ ಟ್ಯಾಪ್ಗಳು ಲೀಕ್ ಆಗುವ ಸನ್ನಿವೇಶಗಳು ಕಂಡುಬರುತ್ತೆ. ಈ ರೀತಿ ನೀರು ಪೋಲಾಗುವುದು ಕಂಡುಬಂದಲ್ಲಿ ಟ್ಯಾಪ್ ಅನ್ನು ಟೈಟ್ ಮಾಡಬೇಕು ಅಥವಾ ಬಂದ್ ಮಾಡಬೇಕು. ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಟ್ಯಾಪ್ನಿಂದ ಬಿಟ್ಟರೆ ಸಾಕು. ಮಿತ ಬಳಕೆ ಒಳ್ಳೆಯ ಅಭ್ಯಾಸ ಕೂಡ ಹೌದು. ಯಾಕೆಂದರೆ ಹನಿ ಹನಿ ನೀರು ಕೂಡ ಜೀವರಕ್ಷಣೆ ಮಾಡಬಲ್ಲದು. ಕೆಳಗರೆ, ಇದೀಗ ಚಿತ್ರ ಅವರ ಧ್ವನಿಯಲ್ಲಿ ಶುಭಂ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಕವಿರಾಜ್, ಸಂಗೀತ ನಿರ್ದೇಶನ ಗುರುಕಿರಣ್.

ಪರಿಸರ ಪ್ರೇಮಿಗಳಿಗೆ, ಕೈತೋಟ ತಾರಸಿತೋಟ ನಿರ್ವಹಿಸುವವರಿಗೆ ವಿಶೇಷವಾದ ತರಬೇತಿ ನೀಡಬೇಕಾಗಿಲ್ಲ. ಯಾಕೆಂದರೆ ಕಿಚನ್ ವೇಸ್ಟ್ ಅಥವಾ ಹಸಿ ಒಣ ಕಸವನ್ನು ಯಾವ ರೀತಿಯಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಮಾಡಬೇಕು, ಯಾವ ರೀತಿಯಲ್ಲಿ ಪಾತ್ರೆ ತೊಳೆದ ನೀರನ್ನು, ಅಕ್ಕಿ ತೊಳೆದ ನೀರನ್ನು, ತರಕಾರಿ ಹಣ್ಣು ಹಂಪಲುಗಳನ್ನು ತೊಳೆದ ನೀರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಗಿಡಗಳಿಗೆ ಯಾವ ರೀತಿ ಅದನ್ನು ನೀರುಣಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿದಿರುತ್ತೆ. ಕೆಳುಗರೆ, ಇದೀಗ ರಘು ದೀಕ್ಷಿತ್ ಹಾಗೂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಸುಧೀರ ತವರ್ ರಾಘವೇಂದ್ರ ಕಾಮತ್ ರಚನೆಯ ರಘು ದೀಕ್ಷಿತ್ ಸಂಗೀತ ನೀಡಿರುವ ಗೀತೆ ಜಸ್ಟ್ ಮಾತ್ಮಾತಲ್ಲಿ ಚಿತ್ರದ್ದು.

ತುಂಬಾ ಸೆಖೆ ಇದೆ ಅಂತ ಎಸಿ, ಕೂಲರ್, ಫ್ಯಾನ್ ಇದನ್ನೆಲ್ಲ ಉಪಯೋಗ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಿದ್ರೆ ಅದರಿಂದ ಹೊರಬರುವ ನೀರನ್ನು ಚೆಲ್ಲದೆ ಗಿಡಗಳಿಗೆ ಅಂಗಳ ತೊಳೆಯಲು ಉಪಯೋಗ ಮಾಡಬಹುದು. ಅದರಂತೆ ಈಗಿನ ಸೈಕ್ಲೋನ್ ಭರಾಟೆಯಲ್ಲಿ ಸದ್ದಿಲ್ಲದೆ ಸ್ವಿಂಕ್ ಅಂತ ಹೇಳಿ ಬರುವ ಮಳೆ ನೀರನ್ನು ಸಂಗ್ರಹಿಸಿ ಪಾತ್ರೆ ತೊಳೆಯಲು, ಗಿಡಗಳಿಗೆ ನೀರುಣಿಸಲು, ಬಟ್ಟೆ ಒಗೆಯಲು ಮರು ಉಪಯೋಗ ಮಾಡಬಹುದು. ತುಂಬಾ ಗಿಡಗಳು ಇದ್ದಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಸಮಪಾಲು ಮಾಡಿ ನೀರೆರೆಯಬಹುದು. ಹಾಗಿದ್ರೆ ಇದೀಗ ಪಿ ಸುಶೀಲ ಅವರ ಧ್ವನಿಯಲ್ಲಿ ವಾಲ್ಮೀಕಿ ಚಿತ್ರದ ಗೀತೆಯನ್ನು ಆಲಿಸುವ ಗೀತೆಗೆ ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ನಿರ್ದೇಶನ ಘಂಟಸಾಲ.

ವಾಹನಗಳನ್ನು, ಮನೆ ಸ್ವಚ್ಛ ಮಾಡಿದ ನೀರನ್ನು, ಸ್ನಾನ ಮಾಡಿದ ನೀರನ್ನು, ಪಾತ್ರೆ ತೊಳೆದ ನೀರನ್ನು ಇವನ್ನೆಲ್ಲ ದೊಡ್ಡ ದೊಡ್ಡ ಮರಗಳ ಬುಡಕ್ಕೆ ಸೇರುವಂತೆ ಹಾಕಿದಲ್ಲಿ ನೀರಿನ ಸದ್ಬಳಕೆ ಅಥವಾ ಮರುಬಳಕೆ ಆದಂತೆ ಆಗುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಅವರ ಧ್ವನಿಯಲ್ಲಿ ಹನಿ ಹನಿ ಚಿತ್ರ

ನೀರನ್ನು, ಸ್ನಾನ ಮಾಡಿದ ನೀರನ್ನು, ಪಾತ್ರ ತೊಳೆದ ನೀರನ್ನು ಇವನ್ನೆಲ್ಲ ದೊಡ್ಡ ದೊಡ್ಡ ಮರಗಳ ಬುಡಕ್ಕೆ ಸೇರುವಂತೆ ಹಾಕಿದಲ್ಲಿ ನೀರಿನ ಸದ್ಬಳಕೆ ಅಥವಾ ಮರುಬಳಕೆ ಆದಂತೆ ಆಗುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಅವರ ಧ್ವನಿಯಲ್ಲಿ ಹನಿ ಹನಿ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ರಾಮನಾರಾಯಣ್, ಸಂಗೀತ ನಿರ್ದೇಶನ ಎಸ್ ಚಿನ್ನ.

0: ಕೇಳುಗರೆ, ಈ ಗೀತೆಯೊಂದಿಗೆ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
1: Good afternoon. This is Akashvani and I am Valsa Williams with the Midday News. The headlines. Prime Minister Narendra Modi hails first anniversary of Operation Sindoor, reaffirms India's commitment to defeat terrorism and dismantle its enabling ecosystem. Bihar Chief Minister Samrat Chaudhary expands his cabinet. 32 ministers, including Nitish Kumar's son, take oath as new ministers. Hectic parley is underway to form governments in Tamil Nadu and Kerala. Government launches nationwide annual health checkup initiative for workers aged 40 years and above. And in IPL cricket, Lucknow Super Giants to

ಕಾರ್ಯಕ್ರಮದ ಕೊನೆಯಲ್ಲಿ ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ವೀರ್ಜಾರ ಚಿತ್ರದ ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್.

ಕೇಳುಗರೆ, ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್

0: ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ್ರ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನೂ ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು, ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು, ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ಕೆ ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ

0: ಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಅರ್ಡೇಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ರಚನೆಯ, ರಾಜೇಶ್ ರಾಮನಾಥ್ ಸಂಗೀತ ನೀಡಿರುವ ಗೀತೆ ಕನಸುಗಾರ ಚಿತ್ರದ್ದು.

ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ರಚನೆಯ ಈ ಗೀತೆಗೆ ಸಂಗೀತ ನೀಡಿದವರು ಇಳಯರಾಜಾ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ್ದು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಚಿತ್ರ ಅವರ ಧ್ವನಿಯಲ್ಲಿ ಕರ್ಪೂರದ ಗೊಂಬೆ ಚಿತ್ರದ ಗೀತೆ, ಈ ಗೀತೆಗೆ ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಹಲೋ ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಲೆಕ್ಕ ಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರುಂಬಾ ಒರುಂಬಾ ಒರುಂಬಾ ಎಸ್ಟಿಡಿ ಕೋಡ್ 08244 ಮೊಬೈಲ್ 8272703800. ಅಪಗಾಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟಿಗೂ ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.

0: ಕೇಳುಗರೆ, ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ

ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಸಾಸ್ತಾನ ಎಡಬೆಟ್ಟಿನ ಎಂಆರ್ ಯಶೋಧಹೊಳ್ಳ ಅವರಿಂದ ಸಂಪ್ರದಾಯದ ಹಾಡುಗಳು, 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6 ಗಂಟೆಗೆ ತುಳುಸುದ್ದಿ ಸಾರಾಂಶ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಗಿಡಗಳ ಕಸಿ ಕಟ್ಟುವಿಕೆ, ಈ ಕುರಿತು ಸ್ವಪ್ನ ಸೇಡಿಯಾಪು ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಬಳಿಕ ಆರೋಗ್ಯ ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕಥೆ ಮಲ್ಲಿಗೆ, ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಲಿಸುವಿರಿ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಮಾರ್ಸೆಲ್ ಎಂ ಡಿಸೋಜಾ ಅವರಿಂದ ಭಾಷಣ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಭಾರತಿ, ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾ ಸುನಂದಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಾಕ್ಷಾಯಿಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಡ ಬಲರಾಮ ಶರ್ಮಾ ಅವರ ವೇಣುವಾದನ, 10:30ಕ್ಕೆ ನಿಶಾಗೀತ್ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು, ಸಮಯ 3:05. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿಶೆಟ್ಟಿ. ಕೇಳುಗರೆ, ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಸ್ತಾನ ಎಡಬೆಟ್ಟಿನ ಶ್ರೀಮತಿ ಎಂಆರ್ ಯಶೋಧಾ ಹೊಳ್ಳ ಅವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಚೌಲದ ಹಾಡು.

0: ಮನೆಗೆ ಬಂದವಳನು ಬಂದು ನೋಡಿಕೋ ಸೊಸೆಯ, ಕೌಸಲೆ ನೀನು ಬಂದು ನೋಡಿಕೋ ಸೊಸೆಯ, ಬಂದು ನೋಡಿಕೋ ನಿನ್ನ ಕಂದರಘವನು ಆನಂದದಿ ಕೈ ಪಿಡಿದಿಂದು ವದನೆಯಳ, ಬಂದು ನೋಡಿಕೋ ಸೊಸೆಯ, ಕೌಸಲೆ ನೀನು ಬಂದು ನೋಡಿಕೋ ಸೊಸೆಯ.
1: ಇನ್ನು ಮುಂದೆ ಸಭಾಪೂಜೆಯ ಹಾಡು.

ಕೊಡಲಿಯ ಪಿಡಿದು ಕ್ಷತ್ರಿಯರ ಸಂಹರಿಸಿ ಬಿಡದೆ ಕಾರ್ತಿವೀರ್ಯನ ಕೆಡಹಿ ಶೀಘ್ರದಲ್ಲಿ ತಾತನ ಪಣೆಯಿಂದ ಮಾತೆಯ ಶಿರವರಿ

ಜನಕಾರಾಯನ ಸುತೆಯ ಧನುಜ ಕದ್ದೊಯ್ಯಲು ಧನು ಹಿಡಿದು ಭರದಿ ಕಾನನವ ಶೋಧಿಸಲು ಭರದಿ ಸೇತುವೆ

ತ್ರಿಪುರರ ಸತಿಯರ ವ್ರತವ ಅಳಿದವಗೆ ಅಪರಾಮಿತ ದಿಹೆಗಲೇರಿ ಮೆರೆದವಗೆ ಚಪಲತನದಿ ಮೂರು ಲೋಕವ ಸಲಹಿದ

0: ಇದುವರೆಗೆ ಸಾಸ್ತಾನ ಎಡಬೆಟ್ಟಿನ ಶ್ರೀಮತಿ ಎಂಆರ್ ಯಶೋಧ ಹೊಳ್ಳ ಅವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ದೀವಾನ ಚಿತ್ರಕ್ಕಾಗಿ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ರಚನೆ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಇದೀಗ ದಿಲ್ವಾಲೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಸಮೀರ್ ಅವರದು. ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಇದೀಗ 1942 ಅ ಲವ್ ಸ್ಟೋರಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸಂಗೀತ ಆರ್ ಡಿ ಬರ್ಮನ್.

ಚಿತ್ರ ಬಾಜಿಗರ್, ಗೀತೆಯನ್ನು ಹಾಡಿರುವ ಗಾಯಕ ಜೋಡಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್, ರಚನೆ ನವಾಬ್ ಅರ್ಸ್, ಸಂಗೀತ ಅನು ಮಲಿಕ್.

0: ಪ್ರಿಯ ಕೇಳುಗರೆ, ಜುಲೈಕಾ ಏನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ನಿಷ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
1: ಒಂದೆತ್ತಕ್ಕೆಯಲ್ಲಿ ತುಳು ಸುದ್ದಿ ಸಾರಾಂಶ.
2: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತುವುದುನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಜಿಲ್ಲೆದ ಗುರುವಾಯನ ಕೆರೆದು ಉಪ್ಪಿನಂಗಡಿ ಮುಟ್ಟ ರಾಜ್ಯ ರಾಜಮಾರ್ಗನು ಬುಳೆಚಿಲುಗು ಕನೆಯರೆ 13 ಕೋಟಿ ರೂಪಾಯಿದ ಅಂದಾಜಿ ಪಟ್ಟಿಗೆ ರಾಜ್ಯ ಮಂತ್ರಿಮಂಡಲ ಆಡಳಿತಾತ್ಮಕ ಅನುಮೋದನೆ ಕೊಡ್ತುಂಡು. ಗುರುವಾಯನ ಕೆರೆದು ಉಪ್ಪಿನಂಗಡಿ ಮುಟ್ಟದ ರಾಜ್ಯ ರಾಜಮಾರ್ಗ ಗುಡ್ಡೆ ಜಾರು ನಂಚಿನ ಬೊಕ ಓರೆ ಕೋರೆ ಮಾರ್ಗೊಲಿನ ಒಂದು ದಿನ ಮಾರ್ಗ ಆತುಂಡು. ಬೆಂಗಳೂರು ಬೊಕ ಜಿಲ್ಲಾ ಕೇಂದ್ರಗು ಬೊಕ ಧರ್ಮಸ್ಥಳ, ವೇಣೂರು, ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಲೆಗು ಕೊಂಡಿ ಮಲ್ತುಕೊರ್ಪಿನ ಮುಖ್ಯ ರಾಜಮಾರ್ಗ ಆದುಂಡು. ಭಾರತೊಡು ಹೋಮಿಯೋಪತಿ ಶಕ್ತಿ ಇತ್ತಿನವು ಬೊಕ ಪುದರುಪಡೆಯಿನ ವೈದ್ಯಕೀಯ ಪದ್ಧತಿಯಾದ ಬದಲಾವೊಂದುಂಡು ಪಂದು ರಾಜ್ಯಪಾಲರಾಯಿನ ಥಾವರ್ಚಂದ್ ಗೆಹ್ಲೋಟ್ ಮೇರು ಅಭಿಪ್ರಾಯ ಮಲ್ತದೆರು. ಬೆಂಗಳೂರದ ಹೋಮಿಯೋಪತಿ ಫೌಂಡೇಶನ್ ಬೊಕ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಜತೆ ಸೇರಿಗೆಡು ಅಟ್ಟನೆ ಮಲ್ತದಿತ್ತಿನ ವಿಶ್ವ ಹೋಮಿಯೋಪತಿ ದಿನಾಚರಣೆಡು ಪಾತೆರ್ನ ಆರು ಜೀವನ ಶೈಲಿ ಸೀಕ್ಗು ಹೋಮಿಯೋಪತಿ ಸರಿಯಾಯಿನ ಪರಿಹಾರ ಆದುಂಡು ಪಂದು ತೆರಿಪಾದೆರು. ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಪೋಸ್ಟುದ ಓಟುಲೆನ ಪಿರ ಲೆಕ್ಕ ಮಲ್ತಿಬೊಕ್ಕ ಬಿಜೆಪಿ ಅಭ್ಯರ್ಥಿನ ಗೆಲ್ಮೆನದ ಬಗೆಟು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಸಮಾಧಾನ ವ್ಯಕ್ತಮಲ್ತದೆರು. ಶೃಂಗೇರಿಡು ಗಡಿಬಿಡಿಟು ಫಲಿತಾಂಶ ಘೋಷಣೆ ಮಲ್ತದಂಡು ಪಂದು ಆರೋಪ ಮಲ್ತದೆರು. ಓಟುದ ಓಲೆಲೆನು ತಿದ್ದಿನ ಆರೋಪಗೂ ಸಂಬಂಧಪಟ್ಟಿನಂಚ ಶೃಂಗೇರಿ ಕ್ಷೇತ್ರದ ಶಾಸಕರಾಯಿನ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾದೀತಿನ ಕ್ರಿಮಿನಲ್ ಕೇಸ್ಗು ಮಿತ್ತ ಮಟ್ಟದ ಕೋರ್ಟು ಮಧ್ಯಂತರ ತಡೆ ಕೊರ್ತುಂಡು. ದಾದಂಡಲ ಸಂಶಯ ಇತ್ತಂಡ ಓಟುದ ತಕರಾರು ಅರ್ಜಿಡೆ ಪಂತೊಡು ರಾಜಕೀಯ ಒತ್ತಡರ್ದಾದು ದೂರು ದಾಖಿಲ್ ಮಲ್ದಿನವು ಸರಿಯತ್ತು ಪಂದು ಅಭಿಪ್ರಾಯ ಮಲ್ತದೆರು. ಶೃಂಗೇರಿ ವಿಧಾನಸಭೆ ಓಟುಡು ಕಾಂಗ್ರೆಸ್ ಅಭ್ಯರ್ಥಿಗೂ ಬೂರ್ದಿನ ಪೋಸ್ಟುದ ಓಟುಲೆನು ತಿದ್ದುನ ಮುಖಾಂತರ ಪಿರಾ ಮಲ್ತಿನ ಲೆಕ್ಕಡು ಕ್ರಮದಾಂತಿನ ಲೆಕ್ಕ ನಡೆದುದುಂಡು ಪಂದು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಲ್ತಿದೆರು. ನೆತ್ತ ವಿರುದ್ಧ ಕಾನೂನ್ದ ಹೋರಾಟನು ನಡಪಾವುಂಡು ಪಂದು ತೆರಿಪಾದೆರು. ಮಾಲಿನ್ಯರ್ದಾದು ಸೀಕುಲು ಹೆಚ್ಚ ಅವಂದಿತದು ಎಡ್ಡೆ ಆರೋಗ್ಯಗಾದು ಪ್ರತಿ ಒರಿಲ ಪ್ರಕೃತಿ ಪರಿಸರ ರಕ್ಷಣೆಗೂ ದುಂಬು ಬರುಡು ಪಂದು ಅರಣ್ಯ ಮಂತ್ರಿ ಈಶ್ವರ ಬಿ ಖಂಡ್ರೆ ಲೆಪ್ಪು ಕೊರ್ತೆರು. ರಾಜ್ಯದೊರ್ಮೆಲ ಉಪಶಮನ ಆರೈಕೆ ಕೇಂದ್ರ ಇಸ್ತಾರ ಮಲ್ಪೆರ ಚಿಂತನೆ ನಡಪಾದುಂಡು ಪಂದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತೆರಿಪಾದೆರು. ಸೈಸೆರೆ ಆವಂದಿನ ಬೇನೆ ಮಾನಸಿಕ ಒತ್ತಡಡುಪ್ಪುನ ಸೀಕ್ ದಕ್ಲೆಗು ಬೊಕ ಅಂಚಿನ ಸೀಕ್ ದಕ್ಲೆನು ಆರೈಕೆ ಮಲ್ತೊಂದಿಪ್ಪುನ ಕುಟುಂಬ ದಕ್ಲೆಗು ಒಂದು ವರದಾನ ಆಯರೆ ಉಂಡು ಪಂದು ಪಂತೆರು. ಪಶ್ಚಿಮ ಏಷ್ಯಾಡು ಉಂಡಾತಿನ ಪರಿಸ್ಥಿತಿದ ನಡುಟ್ಲ ದೇಶದ ಓವೇ ಎಲ್ಪಿಜಿ ಪಟ್ಟುನ ಕೇಂದ್ರಲೆಡು ಎಲ್ಪಿಜಿಗು ಕುಂದೆಲ್ ಬೈದು ಜಿ ಪಂದು ಕೇಂದ್ರ ಸರಕಾರ ಸ್ಪಷ್ಟ ಮಲ್ತದಂಡು. ಪೆಟ್ರೋಲಿಯಂ ಉತ್ಪತ್ತಿಲು ಬೊಕ ಎಲ್ಪಿಜಿ ಸಿಲಿಂಡರ್ಲೇನು ಬುಡಾಂದೆ ಒದಗಾವನೇನು ಖಾತ್ರಿ ಮಲ್ತೊನರೆ ಬೋಡಾಪಿನ ಕ್ರಮಕ್ಲೇನು ಕೈಕೊನೊಂದುಂಡು ಪಂದು ಸರಕಾರ ಭರವಸೆ ಕೊರ್ತುಂಡು. ಕುಡ್ಲ ಹೈಕೋರ್ಟು ತಿರ್ಗಾಟ ಬೊಕ ಖಾಯಂ ಪೀಠ ತಾಪನೆ ಮಲ್ಪೊಡು ಪಂಪಿನ ಪಾಕ ವರ್ಷಲೆನ ಬೇಡಿಕೆ ಹೈಕೋರ್ಟುದ ಮುಖ್ಯ ನ್ಯಾಯಮೂರ್ತಿಲೆಗು ಮನವರಿಕೆ ಆದಿತದು ಜಾಗದ ಪರಿಶೀಲನೆಗೂ ಒಪ್ಪಿದೆರು. ಬೇಗೊಡೆ ಆರು ಕುಡ್ಲಗು ಭೆಟ್ಟಿಕೊರ್ರೆ ಉಲ್ಲೆರು ಪಂದು ವಿಧಾನ ಪರಿಷತ್ ಸದಸ್ಯರಾಯಿನ ಐವನ್ ಡಿಸೋಜೆರು ಪಂತೆರು.

0: ಕುಡ್ಲದ ಬುಳಿಚಿಲಿಡು ಕೆನರಾ ಅಸೋಸಿಯೇಷನ್ದ ಕೊರಿಗೆ ಮಲ್ಲ ಮಟ್ಟಿಡು ಉಂಡು ಪಂದು ರಾಜ್ಯ ವಿಧಾನಸಭೆತ ಗುರ್ಕಾರೆ ಯುಟಿ ಖಾದರ್ ಮೇರು ತೆರಿಪಾದಿರು. ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ತಂತ್ರಜ್ಞಾನ ಶೃಂಗಸಭೆ 2023 ಉದಿಪನ ಮಲ್ತದ ಪಾತಿರ್ನ ಆರು ಕರಾವಳಿದ ಜವನಿರು ಬೇಲೆಗೋಸ್ಕರ ಬೇತೆ ಕಡೆಕು ಪೋಂದುಲ್ಲಿರು. ಆರು ಮುಲ್ಪನೆ ಸ್ವಂತ ಬೇಲೆ ಮಲ್ಪುನ ವಾತಾವರಣ ಉಂಡು ಮಲ್ಪೊಡು. ಐತೊಟ್ಟಿಗೆ ಮಲ್ಲ ಉದ್ದಿಮೆದ ಸಂಸ್ಥೆಲು ಸ್ಥಳೀಯ ಜನಕ್ಲೆಗೂ ಹೆಚ್ಚಿನ ಒತ್ತು ಕೊರಡು ಪಂದು ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ಲೆಕ್ಕೊಡು ಜಿಲ್ಲೆಡು ಸ್ವಚ್ಛತಾ ಆಂದೋಲನದ ಒಟ್ಟಿಗೆ ಒಲ್ಪ ತುಂಡ ಅಲ್ಪ ಕಜೌ ದಕ್ಕುನಕ್ಲೆಗು ಸರಿಯಾಯಿನ ಎಚ್ಚರಿಕೆದ ಒಟ್ಟಿಗೆ ದಂಡಪಾಡುನ ಕೆಲಸ ನಡತೊಂದುಂಡು. ಜಿಲ್ಲೆಡು ಏಪ್ರಿಲ್ 1 ಇದಮುಟ್ಟ ಸಾಧಿದ ಬರಿ ಸೇರ್ನಂಚ ಒಲ್ಪ ತುಂಡ ಅಲ್ಪ ಕಜೌ ದಕ್ಕಿನ ಒಟ್ಟು 53 ಕೇಸ್ ದಾಖಲಾದೀತದು 1,10,000 ರೂಪಾಯಿ ದಂಡ ಪಾಡ್ದುಂಡು. ನೆಟ್ಟು 77,000 ರೂಪಾಯಿ ದಂಡ ವಸೂಲಾತುಂಡು. ಐನು ರಾಜ್ಯಲೆನ ವಿಧಾನಸಭೆ ಓಟುದ ಅಧಿಕೃತ ಫಲಿತಾಂಶ ಪಿದೈ ಬತ್ತಿತದು. ಪಶ್ಚಿಮ ಬಂಗಾಳ ಬೊಕ್ಕ ಅಸ್ಸಾಮಡು ಬಿಜೆಪಿ ಜಿಂಜ ಓಟುನು ಪಡೆದು ಅಧಿಕಾರದಂಚಿ ಪಜ್ಜದೀತುಂಡು. ತಮಿಳುನಾಡುಡು ಹೊಸ ಪಕ್ಷ ಟಿವಿಕೆ ಮಾಮಲ್ಲ ಸಾಧನೆ ಮಲ್ದುಂಡ. ಕೇರಳಡು ಕಾಂಗ್ರೆಸ್ ಮುತಾಲಿಕೆದ ಯುಡಿಎಫ್ ಜಯ ಸಾಧಿದುಂಡು. ಪುದುಚೇರಿಡು ಎಐಎನ್ಆರ್ಸಿ ಮುತಾಲಿಕೆದ ಎನ್ಡಿಎ ಜಿಂಜ ಸ್ಥಾನನು ಗಳಿಸದು ಸರಕಾರ ಮಲ್ಪೆರೆ ದುಂಬು ಬೈದುಂಡು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೂ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: forming the government has not been established. In West Bengal, in connection with the murder of BJP MLA Suvendu Adhikari's close aide, Chandranath Rath, the state police have arrested three individuals. Police also formed a seven-member special investigation team, SIT. It will work under the supervision of the IG of CID. Meanwhile, police took into custody and investigated a resident of Siliguri in connection with the murder case. His car's number plate was allegedly used by the assailants who killed Chandranath Rath last night. After an almost three-hour investigation, police released him with the assurance that he would cooperate and help in further investigation. Around 40 passengers from a cruise ship hit by a deadly Hunter virus outbreak disembarked at the remote South Atlantic island of St. Helena last month without contact tracing, nearly 2 weeks after the first passenger died on board. The Dutch Foreign Ministry has confirmed the number. It comes as international authorities intensify efforts to contain a rare outbreak of deadly disease linked to the Andes strain of Hunter virus after three people who were aboard the cruise ship MV Hondius have died since it set sail from Argentina a month ago. The Dutch-flagged expedition vessel, carrying around 150 passengers and crew from 23 different countries, is now sailing towards Spain's Canary Islands under strict precautionary measures. Benchmark domestic equity indices staged a lackluster close today, remaining largely unchanged amid a choppy trading session. The Sensex dropped 114 points to close at 77,845, while the Nifty dipped 4 points to settle at 24,327. And in IPL cricket, Lucknow Super Giants will face Royal Challengers in Lucknow today at 7:30 p.m. And that is the end of this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಕಾಳುಮೆಣಸಿನ ಗಿಡಗಳ ಕಸಿ ಕಟ್ಟುವಿಕೆ ಕುರಿತು ಸ್ವಪ್ನ ಸೇಡಿಯಾಪು ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ರಜನಿ ಭಟ್. ಆ ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ. ಶ್ರೀನಿಧಿ ಶೆಟ್ಟಿ ಅವರಿಂದ ಸಣ್ಣ ಕಥೆ ಮಲ್ಲಿಗೆ. ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಮಾರ್ಸೆಲ್ ಎಂ ಡಿಸೋಸಾ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಣಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ. ಮಂಡ ಬಲರಾಮ ಶರ್ಮಾ ಅವರ ವೇಣುವಾದನ ಪ್ರಸಾರವಾಗಲಿದೆ. 10:30 ನಿಶಾಗೀತ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು: ಬೆಳಗ್ಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಪ ರಾಮಕೃಷ್ಣ ಶಾಸ್ತ್ರಿ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ, 6:00 50 ನಿಮಿಷಕ್ಕೆ

ಬಗ್ಗೆ ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೈಕಾ ಏನಪೋಯ ಆರೋಗ್ಯ ಸಂಪದ, ಗರ್ಭಕಂಠದ ಕೊರಳಿನ ಕ್ಯಾನ್ಸರ್. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಜುಲೀಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ನಾರಾಯಣ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಭಾವಗಾನ ತಿಂಗಳ ಹಾಡು. ರಚನೆ ಕೊಳ್ಸಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡಲಿರುವವರು ಜೇಸನ್ ಲೋಬೋ. 9:40 ಗಾಂಧಿ ಸ್ಮೃತಿ. 9:50 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಹಲೋ ನಮಪ ತೆರ್ಗ, ನೇರ ಫೋನಿನ ಕಾರ್ಯಕ್ರಮ ಇದು. ವಿಷಯ ಅಪ್ಪಿನ ಕೈಡ್ದು ತಿಂತನ ಪೆಟ್ಟಿದ ರುಚಿ. 11:00 ವನಿತಾ ವಾಣಿ, ಎಕ್ಕೂರು ಮಹಿಳಾ ವೃಂದದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಇನ್ನು ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ಸ್ವರಮಾಧುರಿಯ ಬಿವಿ ಶ್ರೀನಿವಾಸ್ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು. 5:30 ಸಿನಿಮಾ ಎಕ್ಸ್ಪ್ರೆಸ್ ಎಸ್ ಜಾನಕಿ ವಿಶೇಷ ಪ್ರಸ್ತುತಪಡಿಸುತ್ತಾರೆ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗಿತ ಅವಲೋಕನ. 6:30 6:50 ಕೃಷಿರಂಗ. ಸಾಲತ್ತೂರಿನ ಶ್ರೀನಿವಾಸರಾವ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಚಿತ್ರಗೀತೆಗಳು. 8:00 ವಾರದ ಅತಿಥಿ ಕಾರ್ಯಕ್ರಮ ಕೇಳುವಿರಿ.

8:30 ಡಾಕ್ಟರ್ ಬಿ ಜನಾರ್ದನ ಭಟ್ ಅವರಿಂದ ಕನ್ನಡದಲ್ಲಿ ಭಾಷಣ. ತುಳುನಾಡಿನ ಬೆರ್ಮೆರೆ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಳೆ ಯಕ್ಷಸಿರಿ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲ ಭಾಗ ಶನಿ ಪ್ರಭಾವ. ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಪರೇಷನ್ ಸಿಂಧೂರ್ ಇತ್ಯಸ್ಯ ಪ್ರಥಮ ವಾರ್ಷಿಕೋತ್ಸವಂ ಆಚರಿತಂ. ಭಯೋತ್ಪಾದನಸ್ಯ ಪರಾಜಯೇ ತಸ್ಯ ಸಕ್ಷಮ ವಿಧಿವ್ಯವಸ್ಥಾಯಾಃ ವಿನಾಶೇ ಚ ಭಾರತಸ್ಯ ಪ್ರತಿಬದ್ಧತಾಂ ಪುನಃ ದೃಢೀಕೃತಂ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ನಿತೀಶ ಕುಮಾರಸ್ಯ ಪುತ್ರೇಣ ಸಹ ದ್ವಾತ್ರಿಂಶತ್ ಮಂತ್ರಿಣಃ ಚ ನೂತನ ಮಂತ್ರಿಮಂಡಲೆ ಶಪಥವಚನಂ ಸ್ವೀಕೃತವಂತಃ. ತಮಿಳುನಾಡು ಕೇರಳ ರಾಜ್ಯಯೋಃ ಸರ್ವಕಾರ ನಿರ್ಮಾಣಾರ್ಥಂ ತೀವ್ರ ಸಂವಾದಾಃ ಪ್ರಚಲಂತಿ. ಸರ್ವಕಾರೇಣ ಚತ್ವಾರಿಂಶತ್ ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಸಮಾರಬ್ಧಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಲಖನೌ ಸೂಪರ್ ಜಾಯಂಟ್ಸ್ ದಲಂ ಅದ್ಯ ಸಾಯಂಕಾಲೆ ಲಖನೌ ನಗರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ದೇಶಃ ಆತಂಕವಾದಂ ಪರಾಜಯಿತುಂ ತಸ್ಯ ಸಮರ್ಥಕಂ ವಿಧಿವ್ಯವಸ್ಥಾಂ ಚ ವಿಘಟಯಿತುಂ ದೃಢಃ ಅಸ್ತಿ. ಸಿಂಧೂರಾಭಿಯಾನಸ್ಯ ಏಕವರ್ಷಸ್ಯ ಪೂರ್ತ್ಯವಸರೆ ಸಾಮಾಜಿಕಾಂತರಜಾಲೀಯೆ ಪಟಲೆ ಶ್ರೀಮೋದಿ ಅವದತ್ ಯತ್ ಭಾರತೀಯ ಸಶಸ್ತ್ರ ಸೇನೆಯಾ ಅಭಿಯಾನಾವಧೌ ಅಪೂರ್ವಂ ಸಾಹಸಂ ಸ್ಪಷ್ಟತಾಂ ಸುದೃಢಂ ಸಂಕಲ್ಪಂ ಚ ಪ್ರದರ್ಶಿತಂ. ಸಹ ಅವದತ್ ಯತ್ ಏತತ್ ಪಹಲಗಾಮ ಇತ್ಯತ್ರ ನಿರ್ದೋಷ ಭಾರತೀಯೇಷು ಆಕ್ರಮಣಸ್ಯ ಸಾಹಸಂ ಕರ್ತೃಷು ಸೈನಿಕಾಃ ಸಮುಚಿತಂ ಪ್ರತಿಕಾರಂ ಕೃತವಂತಃ. ಶ್ರೀಮೋದಿ ಅಗ್ರೆ ಅವದತ್ ಯತ್ ಸಶಸ್ತ್ರ ಸೇನಾಯಾಃ ಶೌರ್ಯಸ್ಯ ಸಂಪೂರ್ಣಃ ದೇಶಃ ಅಭಿವಾದನಂ ಕರೋತಿ. ಪ್ರಧಾನಮಂತ್ರಿ ಅವದತ್ ಯತ್ ಆತಂಕವಾದಸ್ಯ ವಿರುದ್ಧಂ ಭಾರತಸ್ಯ ದೃಢ ಪ್ರತಿಕ್ರಿಯಾಯಾಃ ರಾಷ್ಟ್ರೀಯ ಸುರಕ್ಷಾಯಾಃ ರಕ್ಷಣಾಯ ತಸ್ಯ ಅವಿಚಲ ಪ್ರತಿಬದ್ಧತಾಯಾಃ ಚ ಪ್ರತಿಬಿಂಬಃ ಏವ ಆಪರೇಷನ್ ಸಿಂಧೂರೆ ಇತ್ಯಸ್ತಿ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಚಾಪಿ ಸ್ವಮನೋಭಾವಂ ಸಾಮಾಜಿಕಾಂತರಜಾಲೀಯೇ ಪಟಲೆ ಪ್ರಕಟಿತವಂತೌ. ಬಿಹಾರ ರಾಜ್ಯೆ ಅದ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಇತ್ಯಸ್ಯ ನೇತೃತ್ವೆ ಮಂತ್ರಿಮಂಡಲಸ್ಯ ವಿಸ್ತಾರಃ ಅಭವತ್. ಪಟನಾನಗರಸ್ಯ ಗಾಂಧಿಮೈದಾನ ಇತ್ಯತ್ರ ಆಯೋಜಿತೆ ಭವ್ಯ ಶಪಥಗ್ರಹಣ ಸಮಾರೋಹೆ ರಾಜ್ಯಪಾಲ

0: राज्यनीतेः साधनरूपेण बहुकालाद् एव प्रयुक्तमस्ति. सः अवदत् यत् भयोत्पादनस्य विरुद्धं स्वसंरक्षणार्थं भारतस्य पार्श्वे सर्वाधिकारः अस्ति. भयोत्पादनस्य विरुद्धं वैश्विकयुद्धं सुदृढं कर्तुं निरन्तरं कार्यं करिष्यति. अवैध बांग्लादेशी जनानां प्रत्यागमनस्य विषये प्रश्नस्य प्रत्युत्तरे श्रीजायसवालः अवदत् यत् बांग्लादेशे षष्ठ्यधिक अष्टोत्तर द्विसहस्रतोप्यधिकाः राष्ट्रिय तासत्यापनाय विचाराधीनाः सन्ति. भारत ऋतुविभागेन आगामि दिनद्वयोः केरलं माहे दक्षिणान्तरिक कर्णाटक तमिलनाडु पुदुचेरी करैकल इत्येतेषां राज्याणां पृथक् पृथक् स्थानेषु प्रचण्डवृष्टेः पूर्वानुमानं प्रकटितम्. श्वः यावत् उत्तरप्रदेशे आन्ध्रप्रदेशे बिहारे छत्तीसगढे गोवाराज्ये च मेघस्फोटेन सह वृष्टेः तीव्रवायोः च सम्भावना विद्यते. श्वः मध्यप्रदेशे मध्यमहाराष्ट्रे मराठवाड़ायाम् अण्डमान निकोबार द्वीपयोः देशस्य पूर्वोत्तर राज्येषु च एतादृशेः स्थितेः सम्भावना विद्यते. आईपीएल क्रिकेट क्रीडायाम् अद्य लखनऊ सुपर जायंट्स दलं रॉयल चैलेंजर्स बेंगलुरुदलं लखनऊ स्थे भारत रत्न श्री अटल बिहारी वाजपेयी एकाना क्रिकेट क्रीडांगणे सम्मुखीकरिष्यति. क्रीडायाः आरम्भः सायं सार्धसप्तवादने भविष्यति. अन्ते मुख्यवार्ताः पुनः एकवारम्. प्रधानमन्त्रिणा नरेन्द्रमोदिना ऑपरेशन सिन्दूर इत्यस्य प्राथमिक वार्षिकोत्सवम् आचरितम्. बिहारस्य मुख्यमन्त्री सम्राट चौधरी स्वमन्त्रिमण्डलस्य विस्तारं कृतवान्. तमिलनाडु केरल राज्ययोः सर्वकार निर्माणार्थं तीव्रसंवादाः प्रचलन्ति. सर्वकारेण चत्वारिंशत् वर्षतः अधिक वयस्कानां कर्मचारिणां कृते राष्ट्रव्यापि वार्षिक स्वास्थ्य परीक्षणोपक्रमं समारब्धम् इति वार्ताः.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೋಲಾರ ಜಿಲ್ಲಾ ವಾರ್ತಾಪತ್ರ ಬರೆದವರು ಮುನಿರಾಜು ಎಂ, ಓದುತ್ತಿರುವವರು ಪ್ರತಿಭಾ ನಟರಾಜ್. ದೇಶದ ಮೊದಲ ಸ್ವದೇಶಿ ನಿರ್ಮಿತ 35 ಟನ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಬಿಡುಗಡೆಯಿಂದ ಸುಸ್ಥಿರ ಹಾಗೂ ಮುಂದುವರೆದ ಇಂಜಿನಿಯರಿಂಗ್ ಪರಿಹಾರಗಳತ್ತ ಬಿಇಎಂಎಲ್ ಪ್ರಯಾಣದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಬಿಇಎಂಎಲ್ ಸಂಸ್ಥೆ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ತಿಳಿಸಿದ್ದಾರೆ. ಕೆಜಿಎಫ್ನ ಬೆಮೆಲ್ನಲ್ಲಿ ಎಸ್ಬಿಯು ಮುಖ್ಯಸ್ಥ ಹಾಗೂ ಗಣಿಗಾರಿಕೆ ಮತ್ತು ನಿರ್ಮಾಣ ನಿರ್ದೇಶಕ ಸಂಜಯ್ ಸೋಮ್ ಸೇರಿದಂತೆ ಬಿಇಎಂಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಟ್ರಕ್ಗೆ ಚಾಲನೆ ನೀಡಿ ಮಾತನಾಡಿದರು. ಈ ಅಭಿವೃದ್ಧಿ ನಾವೀನ್ಯತೆ, ದೇಶೀಕರಣ ಮತ್ತು ಪರಿಸರ ಸಂರಕ್ಷಣೆಯತ್ತ ಬಿಇಎಂಎಲ್ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಶುದ್ಧ ತಂತ್ರಜ್ಞಾನಗಳತ್ತ ಜಾಗತಿಕವಾಗಿ ನಡೆಯುತ್ತಿರುವ ಪರಿವರ್ತನೆಗೆ ಅನುಗುಣವಾಗಿ ಶೂನ್ಯ ಹೊರಸೂಸುವಿಕೆ ಹೊಂದಿದ ಉನ್ನತ ಕಾರ್ಯಕ್ಷಮತೆಯ ಉಪಕರಣಗಳನ್ನು ನೀಡುವ ಮೂಲಕ ಬಿಇಎಂಎಲ್ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಕೆಜಿಎಫ್ ನಗರದ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಭಾರತೀಯ ಮೀಸಲು ಬೆಟಾಲಿಯನ್ ಸ್ಥಾಪನೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು 11 ತಿಂಗಳೊಳಗೆ ಪೂರ್ಣಗೊಳಿಸಿ ಕಾರ್ಯಾರಂಭಕ್ಕೆ ಅನುವು ಮಾಡಿಕೊಡಬೇಕೆಂದು ವಸತಿ ಮಂಡಳಿಯ ಡಿಜಿಪಿ ಅರುಣ್ ಚಕ್ರವರ್ತಿ ಸೂಚಿಸಿದರು. ಐಆರ್ಬಿ ಪಡೆಯ ಸ್ಥಾಪನೆ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಚೇರಿ ಕಟ್ಟಡ, ವಸತಿ ನಿಲಯಗಳು ಸೇರಿದಂತೆ ವಿವಿಧ ಸೌಲಭ್ಯಗಳ ನಿರ್ಮಾಣ ಕಾರ್ಯ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಿದರು. 100 ಎಕರೆ ಪ್ರದೇಶದಲ್ಲಿ ಈ ಬೆಟಾಲಿಯನ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದ್ದು, ಪರೇಡ್ ಮೈದಾನ, ವಸತಿ ಸೌಕರ್ಯ ಹಾಗೂ ಇತರೆ ಆಡಳಿತ ಕಟ್ಟಡಗಳ ನಿರ್ಮಾಣ ಆರಂಭಗೊಂಡಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನಗಣತಿ 2027 ಪ್ರಕ್ರಿಯೆಯು ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಸಹಿಸುವುದಿಲ್ಲ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮನೆ ಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯ ಎನ್ಯುಮರೇಟರ್ಸ್ ಹಾಗೂ ನೋಡಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದೇ ಕಳೆದ ಏಪ್ರಿಲ್ 23ರಿಂದ ಮೇ 22ರವರೆಗೆ 9ನೇ ಸುತ್ತಿನ ಕಾಲುಬಾಯಿ ರೋಗದ ಉಚಿತ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದರು. ಪಶುಪಾಲನಾ ಇಲಾಖೆಯಿಂದ ನಡೆಯುವ ಅಭಿಯಾನದಲ್ಲಿ ರೈತರು ಹಾಗೂ ಹಾಲು ಉತ್ಪಾದಕರ ಸಂಘಗಳು ಭಾಗವಹಿಸಿ ಪಶುಗಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು. ಜಾನುವಾರುಗಳಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಪಶು ಸಹಾಯವಾಣಿ 1962 ಕರೆ ಮಾಡಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಪಡೆಯಬಹುದು ಎಂದು ತಿಳಿಸಿದರು. 3 ತಿಂಗಳ ಮೇಲ್ಪಟ್ಟ ಎಲ್ಲಾ ಜಾನುವಾರು

0: ಜಾನುವಾರುಗಳಿಗೆ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಹಾಕುವುದು ಅಗತ್ಯವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ಪ್ರಮಾಣ ಕೇವಲ 4%, ಬೇಸಿಗೆಯ ಬಿಸಿಲಿಗೆ ಒಣಗುತ್ತಿರುವ ಅರಣ್ಯವನ್ನು ಕಾಳ್ಗಿಚ್ಚಿನಿಂದ ರಕ್ಷಿಸಲು ಜಿಲ್ಲಾ ಅರಣ್ಯ ಇಲಾಖೆಯು ಬೆಂಕಿ ರೇಖೆ ನಿರ್ಮಾಣದಂತಹ ವೈಜ್ಞಾನಿಕ ಕ್ರಮಗಳಿಗೆ ಮುಂದಾಗಿದೆ. ಕೋಲಾರದಂತಹ ಒಣ ಹವಾಮಾನವಿರುವ ಜಿಲ್ಲೆಗಳಲ್ಲಿ ಬೇಸಿಗೆಯ ಅವಧಿಯಲ್ಲಿ ಅರಣ್ಯ ರಕ್ಷಣೆ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಇದಕ್ಕಾಗಿ ಅರಣ್ಯ ಇಲಾಖೆಯು ಬೇಸಿಗೆ ಆರಂಭಕ್ಕೂ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಂಕಿ ರೇಖೆಗಳನ್ನು ನಿರ್ಮಿಸುತ್ತಿದೆ. ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಮಾತನಾಡಿ, ಅರಣ್ಯ ಭೂಮಿಯನ್ನು ರಕ್ಷಿಸಲು ಮೊಬೈಲ್ ಆಪ್ ಮೂಲಕ ಅಲರ್ಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಅರಣ್ಯ ರಕ್ಷಕರಿಗೆ ಮೊಬೈಲ್ ಅಲರ್ಟ್ ಹೋಗಲಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಲಿದ್ದಾರೆ. ಕೇಂದ್ರ ಕಚೇರಿಯಿಂದ ಪರಿಶೀಲನೆ ಮಾಡಲಿದ್ದು ಕಾಲಕಾಲಕ್ಕೆ ಮಾಹಿತಿ ರವಾನೆಯಾಗಲಿದೆ ಎಂದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡಜನರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು ಪ್ರತಿ ಹಂತದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಪ್ರಾಮಾಣಿಕತೆಯಿಂದ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ವೈ ಶಿವಕುಮಾರ್ ಹೇಳಿದರು. ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ತಲುಪಿಸುವಲ್ಲಿ ವಿಳಂಬವಾಗಬಾರದು. ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲಿಯೇ ತಲುಪಿಸುವಂತಾಗಬೇಕು. ಬೇಸಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಅನಾವಶ್ಯಕವಾಗಿ ತಿರುಗಾಡಬಾರದು. ಹಗುರವಾದ ತಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ತಲೆ ಮೇಲೆ ಟೋಪಿ ಬಳಸುವುದು ಒಳಿತು. ದಟ್ಟ ಬಿಸಿಲಿನಲ್ಲಿ ಗರ್ಭಿಣಿಯರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದುವರೆಗೂ ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜು, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಹಾರ್.
1: ಆಕಾಶವಾಣಿ ಮಂಗಳೂರು.
2: ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಲೆಪ್ಪಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ ಎಸ್ಟಿಡಿ ಕೋಡ್ 08244. ಮೊಬೈಲ್ 8272703800. ಅಪಗಾಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟಿಗೂ ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.

0: ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು ಅಷ್ಟೇ.

0: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ಐದನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಐದನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಸಿಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯು ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ

0: ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಬೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರಿಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸಿ ಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ

0: ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ಧಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಪ್ನ ಸೇಡಿಯಾಪು ಅವರೊಂದಿಗೆ ಕಾಳು ಮೆಣಸಿನ ಗಿಡ ಕಸಿ ಕಟ್ಟುವಿಕೆ ಈ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಪುತ್ತೂರಿನ ಸೇಡಿಯಾಪುವಿನ ಸ್ವಪ್ನ ಇವರ ಮನೆಗೆ ಬಂದಿದ್ದೇವೆ. ಇವರದು ಕಾಳುಮೆಣಸು ಗಿಡಗಳಿಗೆ ಕಸಿ ಕಟ್ಟುವುದರಲ್ಲಿ ಎತ್ತಿದ ಕೈ. ಇವರ ಅನುಭವಗಳನ್ನು, ಇವರು ಯಾವ ರೀತಿಯಾದಂತಹ ಕಸಿ ಕಟ್ತಾರೆ, ಹೇಗೆ ಕಟ್ತಾರೆ, ಎಲ್ಲವುಗಳನ್ನು ಇವರಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ
3: ಮೇಡಮ್. ಸಾಮಾನ್ಯವಾಗಿ ಕಾಳುಮೆಣಸು ಗಿಡಗಳನ್ನು ಎಲ್ಲರೂ ಕೃಷಿ ಮಾಡ್ತಾರೆ. ಹೆಚ್ಚಿನ ಕೃಷಿಕರು ಅಂತ ಹೇಳುವಾಗ ಕಾಳುಮೆಣಸು ಗಿಡ ಇದ್ದೇ ಇವೆ. ಆದರೆ ಕಾಳುಮೆಣಸು ಗಿಡ ಕಸಿ ಕಟ್ಟುವುದಂತೂ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಮಹಿಳೆಯರಂತೂ ಕೇಳಿದ್ದು ಕಡಿಮೆ. ಈ ಕ್ಷೇತ್ರಕ್ಕೆ, ಈ ಕಸಿ ಕಟ್ಟುವ ಇದಕ್ಕೆ ಆಸಕ್ತಿ ಹೇಗೆ ಬಂತು, ಇದಕ್ಕೆ ಇಳಿಲಿಕ್ಕೆ ಕಾರಣ ಏನು?
4: ನಮ್ಮದು ಮೊದಲು ಕೃಷಿ ಕುಟುಂಬವೇ, ಈಗ ಮದುವೆಯಾಗಿ ಬಂದದ್ದು ಕೃಷಿ ಕುಟುಂಬವೇ. ಹಾಗಾಗಿ ಕೃಷಿಯಲ್ಲಿ ನನಗೆ ಚಿಕ್ಕಂದಿನಿಂದ ಆಸಕ್ತಿ ಉಂಟು. ಕಾಳುಮೆಣಸು ಕಸಿ ಕಟ್ಟುವುದು

0: ಅಂತ ಹೇಳುದು ಕಾನ್ಸೆಪ್ಟ್ ನಮ್ಮಲ್ಲಿ ಶುರುವಾದ್ದು ಯಾಕೆ ಅಂತ ಹೇಳಿದ್ರೆ, ಕಾಳು ಮೆಣಸನ್ನು ಹಿಪ್ಪಲಿಗೆ ಕಸಿ ಕಟ್ಟಿ ನೆಡುದು ಅಂತ ಹೇಳುದು ಅಗತ್ಯ ಇರುವುದು ಎಲ್ಲಿ ಅಂತ ಹೇಳಿದ್ರೆ, ಈ ಮೊದಲು ಗದ್ದೆ ಆಗಿದ್ದಂತ ಜಾಗದಲ್ಲಿ ಗಿಡ ಹಾಕಿ ಅಡಿಕೆ ಬೆಳೆಸಿದಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ. ಕಾಳು ಮೆಣಸನ್ನು ಡೈರೆಕ್ಟ್ ಆಗಿ ನೆಟ್ಟಾಗ ಅಲ್ಲಿ ಕೊಳೆ ರೋಗ ಬಂದು ಮಳೆಗಾಲದಲ್ಲಿ ತುಂಬಾ ಕಾಳು ಮೆಣಸಿನ ಗಿಡಗಳು ಸತ್ತು ಹೋಗ್ತದೆ. ಆವಾಗ ಅಂತ ಜಾಗಕ್ಕೆ ಕಾಳು ಮೆಣಸು ಬೆಳಿಲಿಕ್ಕೆ ಪರಿಹಾರ ಏನು ಅಂತ ಹೇಳಿ ರಿಸರ್ಚ್ ನಡೆದು ಅದಕ್ಕೆ ಈ ಹಿಪ್ಪಲಿಗೆ ಕಸಿ ಕಟ್ಟಿದ ಕಾಳು ಮೆಣಸಿನ ಗಿಡಗಳು ಪರಿಹಾರ ಅಂತ ಕಂಡುಕೊಂಡ ಕಾರಣ ಈ ಹಿಪ್ಪಲಿಗೆ ಕಾಳು ಮೆಣಸು ಕಸಿ ಕಟ್ಟುವ ಅಂತ ಪ್ರಯೋಗಗಳು ನಡೀತಾ ಬಂದದ್ದು. ನಮ್ಮಲ್ಲಿ ಅಂದ್ರೆ ಸೇಡಿಯಪ್ಪಲ್ಲಿ 2019 ನರ್ಸರಿಗಳಿಂದ ಕಾಳು ಮೆಣಸು ಹಿಪ್ಪಲಿ ಕಸಿ ಕಟ್ಟಿದ ಕಾಳು ಮೆಣಸಿನ ಗಿಡಗಳನ್ನು ತಂದು ನೆಡ್ತಾ ಬಂದಿದ್ದಾರೆ ಮನೆಯವರು. ನನಗೆ ತೋಟದಲ್ಲಿ ಹೀಗೆ ಹಿಪ್ಪಲಿ ಕಸಿ ಕಟ್ಟಿದ ಗಿಡಗಳಲ್ಲಿ ಕೆಳಗಿಂದ ಹಿಪ್ಪಲಿ ಚಿಗುರು ಬಂದದ್ದು ನೋಡಿ ಆಗುವಾಗ ನಾವೇ ಯಾಕೆ ಪ್ರಯತ್ನ ಪಡಬಾರದು ಅಂತ ಹೇಳುವ ಆಲೋಚನೆ ಬಂದು ಕಸಿ ಕಟ್ಟುವುದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದು.
1: ಮೇಡಮ್, ಈಗ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ಅಂದ್ರೆ ಈಗ ಕಾಳು ಮೆಣಸು ಕಸಿ ಕಟ್ಟುವ ಇದು ಅಂದ್ರೆ ಸಂಪೂರ್ಣವಾಗಿ ಕೃಷಿಕರ, ಯಾವ ರೀತಿ ಇದಕ್ಕೆ ತೊಡಗಿಕೊಂಡ್ರಿ, ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ.
0: ನಾನು ಹುಟ್ಟಿದ್ದು ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದಲ್ಲಿ. ಅಪ್ಪ ದೋಳಶಂಕರ ನಾರಾಯಣ ಶಾಸ್ತ್ರಿ ಅಂತ, ಕೃಷಿ ಕುಟುಂಬ. ಒಂದು ಕಾಲದಲ್ಲಿ ಅಪ್ಪ ಒಂದು 30 ಕ್ವಿಂಟಲ್ವರೆಗೆ ಕಾಳು ಮೆಣಸು ಬೆಳೆದಿದ್ರು. ಮದುವೆ ಆದ್ದು ಸೇಡಿಯಪ್ಪಿಗೆ, ಜನಾರ್ದನ ಭಟ್ ಅಂತ ಮಾಮ, ಚೈತ್ರನಾರಾಯಣ ಅಂತ ಗಂಡನ ಹೆಸರು. ಇದು ಕೂಡ ಕೃಷಿ ಕುಟುಂಬ. ತುಂಬಾ ಕೃಷಿಯಲ್ಲಿ ಆಸಕ್ತಿ ಇದ್ದ ಕಾರಣ, ಮನೆಯವರ ಸಪೋರ್ಟ್ ತುಂಬಾ ಇರುವ ಕಾರಣ ಕೃಷಿ ವಿಚಾರಗಳಲ್ಲಿ ಮನೆಯವರೊಂದಿಗೆ ಕೃಷಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಕಾರಣ ಆಸಕ್ತಿ ಬೆಳೀತಾ ಹೋಯ್ತು.
1: ಮೇಡಮ್, ಇವಾಗ ನೀವು ಹೇಳಿದ್ರೆ ಹಿಪ್ಪಲಿ ಗಿಡ ಅಂದ್ರೆ ತಾಯಿ ಗಿಡ, ಮೂಲ ಗಿಡ ಏನು ಹಿಪ್ಪಲಿ ಗಿಡ, ಯಾಕೆ ಹಿಪ್ಪಲಿ ಗಿಡವನ್ನೇ ಆಯ್ಕೆ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ನಿಮ್ಮ ಅನುಭವ ಏನು?
0: ಆಗ್ಲೇ ಹೇಳಿದ ಹಾಗೆ ಈ ಮಳೆಗಾಲದಲ್ಲಿ ನೀರು ನಿಲ್ಲುವ ಪ್ರದೇಶದಲ್ಲಿ ಕಾಳು ಮೆಣಸಿನ ಗಿಡ ಡೈರೆಕ್ಟ್ ನೆಟ್ಟಾಗ ಸಾಯುವ ಕಾರಣ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಿತ್ತು. ಅದಕ್ಕೆ ರಿಸರ್ಚ್ಗಳು ನಡೆದು ಯಾರೋ ಹಿಪ್ಪಲಿ ಗಿಡಕ್ಕೆ ನೀರು ಜಾಸ್ತಿ ಬೇಕು, ಮಳೆಗಾಲದಲ್ಲಿ ನೀರು ನಿಲ್ಲುವಂತ ತೋಟದಲ್ಲಿ ಹಿಪ್ಪಲಿ ಬದುಕ್ತದೆ, ಅದಕ್ಕೆ ಯಾವುದೇ ರೋಗ ಇಲ್ಲ, ಮತ್ತೆ ಕಸಿ ಕಟ್ಟಲಿಕ್ಕೆ ಕಾಳು ಮೆಣಸು ಮತ್ತೆ ಹಿಪ್ಪಲಿ ಒಂದಕ್ಕೊಂದು ಹೊಂದಿಕೊಳ್ತದೆ. ಸೈಂಟಿಫಿಕಲಿ ಅದು ಒಂದೇ ಫ್ಯಾಮಿಲಿಯ ಯಾವ ರೀಸನ್ ಅಂತ ಹೇಳುದು ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಹಿಪ್ಪಲಿಗೆ ಕಾಳು ಮೆಣಸು ಕಸಿ ಕಟ್ಟಿದ್ದು ನರ್ಸರಿಗಳಲ್ಲಿ ಎಲ್ಲ ಮಾರುಕಟ್ಟೆಗೆ ಬರಲಿಕ್ಕೆ ಶುರು ಆಯ್ತು. ಹಾಗೆ ನಮ್ಮಲ್ಲಿ ಕೂಡ ನರ್ಸರಿಯಿಂದ ತಂದು ನೆಡ್ಲಿಕ್ಕೆ ಶುರು ಮಾಡಿದಂಥದ್ದು.
1: ಇವಾಗ ಕಸಿ ಕಟ್ಟುವ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯಾದಂತಹ ಕಸಿ ಕಟ್ಟುವ ವಿಧಾನ ನಿಮ್ದು, ಯಾವ ರೀತಿ ಅದರಲ್ಲಿ ವರ್ಷ ಇಡೀ ನೀವು ಮಾಡ್ತೀರಾ, ಹೇಗಿದು?
0: ಈ ಕಾಳು ಮೆಣಸು ಕಸಿ ಕಟ್ಟುವ ವಿಚಾರದಲ್ಲಿ ನಾನು ಯಾವುದೇ ಟ್ರೈನಿಂಗ್ ಪಡೆದು ಶುರು ಮಾಡಿದಂಥದ್ದಲ್ಲ. ಮೊದಲು ಒಂದೆರಡು ಮಾವಿನ ಗಿಡಗಳಿಗೆಲ್ಲ ಕಸಿ ಕಟ್ಟಿ ಸಕ್ಸಸ್ ಆದ್ದುಂಟು. ಆದ್ರೆ ಕಾಳು ಮೆಣಸಿಗೆ ಕಸಿ ಕಟ್ಟಬೇಕು ಅಂತ ಹೇಳುದು ತೋಟದಲ್ಲಿ ನೋಡಿಯೇ ಮನಸ್ಸಿಗೆ ಬಂದು ಶುರು ಮಾಡಿದಂಥದ್ದು. ಮೊದಲಿಗೆ ನಾನು ತೋಟದಲ್ಲಿ ಮರದ ಬುಡದಲ್ಲಿ ಅಂದ್ರೆ ಕಾಳು ಮೆಣಸು ಇರುವ ಬುಡದಲ್ಲೇ ಹಿಪ್ಪಲಿ ಚಿಗುರು ಬಂದದ್ದಕ್ಕೆ ಅಲ್ಲಿಯೇ ಕಸಿ ಕಟ್ಟಲಿಕ್ಕೆ ಶುರು ಮಾಡಿದ್ದು. ಮೊದಲಿಗೆ ಒಂದು ಮಳೆಗಾಲ ಶುರುವಾಗಿತ್ತು, 15 ಕಸಿ ಕಟ್ಟಿದ್ರಲ್ಲಿ 7-8 ಸಕ್ಸಸ್ ಆಯಿತು. ಆ ಸಕ್ಸಸ್ ಆದಾಗ ಒಂದು ಇನ್ನು ಮಾಡಬೇಕು ಅಂತ ಹೇಳುವ ಹುಮ್ಮಸ್ಸು ಬರ್ತದೆ. ಮನೆಯಲ್ಲಿ ಅತ್ತೆ ಕೂಡ ನಿನ್ ತೋಟಕ್ಕೆ ಹೋಗುದಾದ್ರೆ ಹೋಗು, ಇಲ್ಲೆಲ್ಲೇ ಉಳಿದು ನಾನು ಮಾಡ್ತೇನೆ ಅಂತೇಳಿ ಸಪೋರ್ಟಿವ್ ಆಗಿರುವ ಕಾರಣ ಮರುದಿವಸ ಹೋಗಿ ಇನ್ನಷ್ಟು ಕಸಿ ಕಟ್ಟುವ, ಇನ್ನಷ್ಟು ಕಸಿ ಕಟ್ಟುವ, ಆತರ ಕಸಿ ಕಟ್ತಾ ಹೋದ್ದು. ಮತ್ತೆ ನನಗೆ ಕಸಿ ಕಟ್ಟಲಿಕ್ಕೆ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಗಳು ಹೆಲ್ಪ್ ಆದ್ದು ಹೌದು. ಮೊದ್ಲಿಗೆಲ್ಲ ನಾವು ಅಡಿಕೆ ಪತ್ರಿಕೆ, ಸುಜಾತ ಮತ್ತೆ ಕೃಷಿ ಬಿಂಬ, ಮಧು ಪ್ರಪಂಚ ಈ ತರದ ಕೃಷಿ ಪತ್ರಿಕೆಗಳನ್ನು ಓದಿ ಅದರಲ್ಲಿ ಇರುವ ಇನ್ಫಾರ್ಮೇಶನ್ಗಳನ್ನು ಕಲೆಕ್ಟ್ ಮಾಡುದು, ಅಥವಾ ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ಕೇಳುದು, ಟಿವಿಯಲ್ಲಿ ಬರುವಂತಹ ಕೃಷಿ ವಿಚಾರಗಳನ್ನು ನೋಡುದು, ಇಂಥದ್ರಿಂದ ಮಾತ್ರ ನಮಗೆ, ಅಥವಾ ಕೃಷಿ ಟೂರ್ ಹೋಗ್ಬೇಕು ಅಂತದ್ರಿಂದ ಮಾತ್ರ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಬಂದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅವರವರು ಮಾಡಿದ್ದನ್ನು ಅಥವಾ ಇನ್ನೊಬ್ರು ಮಾಡಿದ್ದನ್ನು ತೋರಿಸುವಂತ ಚಾನೆಲ್ಗಳು, ಈ ತರ ಕೃಷಿ ವಿಚಾರಗಳಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋದ ಕಾರಣ, ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಧನಾತ್ಮಕವಾಗಿ ತಗೊಳ್ಳುವುದಾದ್ರೆ ನಮಗೆ ನಾವದನ್ನು ಹುಡುಕಿಕೊಂಡು ಅಂದ್ರೆ ಯಾವುದು ನಿಜವಾದ್ದು ಸತ್ಯವಾದ್ದು ಅಂತ ಹುಡುಕಿಕೊಂಡು ನಮಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲಿ ಸುಳ್ಳು ಇನ್ಫಾರ್ಮೇಶನ್ ಕೊಡುವಂತ ಎಷ್ಟೋ ವಿಡಿಯೋಗಳು ಬರ್ತದೆ, ಅದರಲ್ಲಿ ನಮಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ನಮ್ಮ ಚಾಯ್ಸ್. ಅದು ಆ ತರ ನಾನು ನೋಡಿ ಕಲ್ತು ಕಸಿ ಕಟ್ಟಿದಂಥದ್ದು. ಮೊದಲಿಗೆ ನಾನು ಕಸಿ ಕಟ್ಟಿದ್ದು ಹಿಪ್ಪಲಿಯನ್ನು ವಿ ಕಟ್ ಮಾಡಿ ಕಾಳು ಮೆಣಸಿನ ಸಯಾನೆಯನ್ನು ಎರಡು ಬದಿ ಕೆತ್ತಿ ಕನೆಕ್ಟ್ ಮಾಡಿ ಕಟ್ಟಿದಂಥದ್ದು. ನಂತರ ನನಗೆ ಯಾಕೆ ಬೇರೆ ಬೇರೆ ತರ ಇದನ್ನು ಪ್ರಯೋಗ ಮಾಡಬಾರ್ದು ಅಂತ ಅನಿಸಿ ಹಿಪ್ಪಲಿ ಗಿಡವನ್ನು ಸೈಡ್ ಕೆತ್ತಿ ಕಾಳು ಮೆಣಸನ್ನು ಸಿಗ್ದು ಹಾಗೆ ಕಸಿ ಕಟ್ಟಿದೆ.

ಸಕ್ಸಸ್ ಎರಡು ಸಕ್ಸಸ್ ಆಗ್ತದೆ. ಆದ್ರೆ ಅನುಭವಸ್ಥರು ಹೇಳಿದ್ದೆಂತ ಅಂತ ಹೇಳಿದ್ರೆ, ಈ ಹಿಪ್ಪಲಿಯನ್ನು ವಿಕಟ್ ಮಾಡಿ ಮೇಲಿಂದ ಸಯಾನನ್ನು ಕೆತ್ತಿ ಇಟ್ಟದಂಥದ್ದು, ಮಳೆಗಾಲದಲ್ಲಿ ನೀರು ಆ ಭಾಗದಲ್ಲಿ ಒಳಗಡೆ ಹೋಗಿ ಕೊಳೆಯುವ ಚಾನ್ಸಸ್ ಇರ್ತದೆ ಅಂತ, ಅದೊಂದು ಡ್ರಾಬ್ಯಾಕ್ ಉಂಟು ಅಂತ. ಅದು ಹೌದು, ಸ್ವಲ್ಪ ಮಟ್ಟಿಗೆ ನಾವು ನರ್ಸರಿಯಿಂದ ತಂದು ನೆಟ್ಟ ಗಿಡಗಳಲ್ಲಿ ಅಂದ್ರೆ ಸುಲಭ ಆಗುದು ಯಾವಾಗ್ಲೂ ಈ ವಿಧಾನದಲ್ಲಿ ಕಸಿ ಕಟ್ಟುದು ಬೇಗ ಆಗ್ತದೆ, ಟೈಮ್ ವಿ ಕಟ್ ಅದು ಬೇಗ ಕಟ್ಲಿಕ್ಕೆ ಆಗ್ತದೆ, ಹಿಡ್ಕೊಳ್ಳಿ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀನಿಧಿ ಶೆಟ್ಟಿ ಅವರಿಂದ ಕತೆ, ಕತೆಯ ಶೀರ್ಷಿಕೆ ಮಲ್ಲಿಗೆ. ಬಳಿಕ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶ್ರೀನಿಧಿ ಶೆಟ್ಟಿ ಅವರಿಂದ ಕತೆ, ಕತೆಯ ಶೀರ್ಷಿಕೆ ಮಲ್ಲಿಗೆ.
2: ತರಗತಿಯಲ್ಲಿ ಮಕ್ಕಳ ಹಾಜರಾತಿಯನ್ನು ಪಡೆಯುತ್ತಿದ್ದ ಸುಜಾತಾ ಟೀಚರ್ ಅದೇಕೋ ಅರೆಕ್ಷಣ ತಲೆ ಎತ್ತಿ ಇಡೀ ತರಗತಿಯನ್ನು ಒಮ್ಮೆ ನೋಡಿದರು. ರಶ್ಮಿಯೇನು ಇವತ್ತು ಬರಲಿಲ್ಲವೇ ಎಂದು ಮಕ್ಕಳನ್ನು ಕೇಳಿದಾಗ, ಇಲ್ಲ ಮಿಸ್ ಎಂದು ಮಕ್ಕಳಲ್ಲಿ ಕೆಲವರು ಕೂಗಿ ಹೇಳಿದರು. ಸುಜಾತ ಅರೆಕ್ಷಣ ಏನೋ ಯೋಚನೆಗೆ ಒಳಗಾದಳು. ಅಷ್ಟರಲ್ಲಿ ಟೀಚರ್ ಎಂಬ ಪುಟ್ಟ ಸ್ವರ ಬಾಗಿಲ ಕಡೆಯಿಂದ ಬಂತು. ಸುಜಾತ ಅತ್ತ ತಿರುಗಿದರೆ ರಶ್ಮಿ ಕೈಯಲ್ಲಿ ಒಂದು ಸಣ್ಣ ಮಲ್ಲಿಗೆಯ ಹೂವು ಹಿಡಿದುಕೊಂಡು ನಿಂತಿದ್ದಳು. ಅವಳ ಹಿಂದೆಯೇ ಅವಳ ತಾಯಿ ನಳಿನಿ ಮಗಳ ಶಾಲಾ ಬ್ಯಾಗ್ ಹಿಡಿದುಕೊಂಡು ನಿಂತಿದ್ದಳು. ಏನು, ಎರಡು ದಿನ ಶಾಲೆಗೆ ಬರಲಿಲ್ಲ, ರಶ್ಮಿಗೆ ಮೈ ಹುಷಾರಿಲ್ಲವೇ ಎಂಬ ಸುಜಾತಾಳ ಪ್ರಶ್ನೆಗೆ, ಇಲ್ಲ ಹಾಗೇನಿಲ್ಲ, ನನ್ನದೇ ಮನೆಯ ಸಮಸ್ಯೆ. ನೀವು ಮಲ್ಲಿಗೆಯ ಗಿಡ ಬೇಕು ಅಂದಿದ್ದೀರಲ್ಲ, ಗಡಿಬಿಡಿಯಲ್ಲಿ ತರಲು ಮರೆತೇ ಹೋದೆ. ಸಾಯಂಕಾಲ ನೆನಪಿನಿಂದ ತರುತ್ತೇನೆ ಟೀಚರ್ ಎಂದಳು ನಳಿನಿ. ಪರವಾಗಿಲ್ಲ, ಅದಕ್ಕೇನಂತೆ ಎಂದು ಮುಗುಳ್ನಕ್ಕಳು ಸುಜಾತ. ಅಷ್ಟರಲ್ಲಿ ರಶ್ಮಿ ತನ್ನ ಕೈಯಲ್ಲಿದ್ದ ಸಣ್ಣ ಮಲ್ಲಿಗೆಯ ಹೂವಿನ ತುಂಡನ್ನು ಟೀಚರ್ಗೆ ನೀಡಿದಳು. ಥ್ಯಾಂಕ್ ಯು ಎನ್ನುತ್ತಾ ಸುಜಾತ ರಶ್ಮಿಯ ತಲೆ ನೇವರಿಸಿದಳು. ಸುಜಾತ ಪ್ರಾಥಮಿಕ ಶಾಲೆಯ ನರ್ಸರಿ ತರಗತಿಯ ಟೀಚರ್, ಇಡೀ ಶಾಲೆಯ ಎಲ್ಲ ಮಕ್ಕಳ ಅಚ್ಚುಮೆಚ್ಚಿನ ಟೀಚರ್. ಸಂಗೀತ, ನೃತ್ಯ, ನಾಟಕ ಎಂದು ಇಡೀ ಶಾಲೆಯ ಮಕ್ಕಳನ್ನು ಹುರಿದುಂಬಿಸುತ್ತಾ ಪ್ರತಿಭಾ ಕಾರಂಜಿ, ವಾರ್ಷಿಕೋತ್ಸವಗಳಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುತ್ತಿದ್ದಳು. ಮಕ್ಕಳ ಪೋಷಕರು ಸಹ ಸುಜಾತಾಳನ್ನು ಬಹಳ ಗೌರವ

0: ಗೌರವದಿಂದ ಕಾಣುತ್ತಿದ್ದರು. ಸುಜಾತಾಳ ಗಂಡ ಶ್ರೀಧರ್ ಪ್ರೌಢಶಾಲಾ ಶಿಕ್ಷಕ. ಈತನೂ ಅಷ್ಟೇ ಪ್ರತಿಭಾನ್ವಿತ. ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲಾ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾತ. ಅಂತೆಯೇ ಒಬ್ಬ ಉತ್ತಮ ಕೃಷಿಕನೂ ಹೌದು. ಶಾಲಾ ಸಮಯ ಬಿಟ್ಟು ಬಿಡುವು ಆದಾಗಲೆಲ್ಲ ತನ್ನಲ್ಲಿರುವ ಸಣ್ಣ ಜಾಗದಲ್ಲಿ ಮನೆಗೆ ಬೇಕಾಗಿರುವ ತರಕಾರಿ, ಹೂವು, ಹಣ್ಣುಗಳನ್ನು ಬೆಳೆಸುತ್ತಾ ಅವುಗಳ ಸೊಬಗಿನಲ್ಲಿ ಗಂಡ ಹೆಂಡತಿ ಖುಷಿಯಾಗಿದ್ದರು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸುಖ ಬಾಳ್ವೆಯನ್ನು ನಡೆಸುತ್ತಿದ್ದರು. ಸಾಯಂಕಾಲ ಮಗಳನ್ನು ಕರೆದುಕೊಂಡು ಹೋಗಲು ಬಂದ ನಳಿನಿ ತನ್ನ ಕೈಯಲ್ಲಿದ್ದ ಮಲ್ಲಿಗೆಯ ಗಿಡವನ್ನು ಸುಜಾತಾಳಿಗೆ ನೀಡುತ್ತಾ ಅದನ್ನು ನೆಡುವುದರ ಬಗ್ಗೆ ತಿಳಿಸಿದಳು.
1: ಹೌದು, ಬೆಳಿಗ್ಗೆ ನೀವು ಏನೋ ಸಮಸ್ಯೆ ಅಂತ ಹೇಳಿದಿರಲ್ಲ.
0: ಏನು ಸಮಸ್ಯೆ? ಏನಿಲ್ಲ ಟೀಚರ್, ಅದು ಇದ್ದದ್ದೇ. ಆದರೂ ಎಂದು ಅನುಕಂಪದಿಂದ ಸುಜಾತ ಉದ್ಗರಿಸುವಾಗ ಶ್ರೀಧರ ಅಲ್ಲಿಗೆ ಬಂದ. ನಳಿನಿ ಹಾಗೂ ರಶ್ಮಿಯ ಪರಿಚಯ ಶ್ರೀಧರನಿಗೂ ಇತ್ತು.
2: ಅಂಕಲ್!
0: ಹಾಯ್ ರಶ್ಮಿ, ಎರಡು ದಿನ ಏನು ಶಾಲೆಗೆ ಬರಲಿಲ್ಲ?
2: ಚೀಚಿ, ಶಾಲೆ ಕಳ್ಳಿ!
0: ನೀನು ಶಾಲೆಗೆ ಬಾರದಿರುವುದು ನನಗೆ ಹೇಗೆ ಗೊತ್ತು ಅಂತಾನಾ? ನಿನ್ನ ಟೀಚರ್ನ ತಲೆ ಸೂಡಿಯಲ್ಲಿ ಮಲ್ಲಿಗೆ ಹೂವು ಇರಲಿಲ್ಲ ನೋಡು, ಅದರಿಂದ ಎಂದಾಗ ಸುಜಾತ ಮತ್ತು ನಳಿನಿ ಇಬ್ಬರೂ ಮುಗುಳ್ನಕ್ಕರು. ಟೀಚರ್ ಕೈಯಲ್ಲಿದ್ದ ಹೂವಿನ ಗಿಡವನ್ನು ತೆಗೆದುಕೊಂಡು ಮೆಲ್ಲ ಮೆಲ್ಲನೆ ತನ್ನ ಕಾಲನ್ನು ಎಳೆದುಕೊಂಡು ನಡೆಯುತ್ತಾ ಬಂದ ರಶ್ಮಿಯನ್ನು ಕಂಡು ಮೆಲ್ಲ ಪುಟ ಮೆಲ್ಲ ಮೆಲ್ಲ ಎಂದು ಕನಿಕರಿಸಿದ ಶ್ರೀಧರ. ಕಾಲಲ್ಲಿ ಸ್ವಲ್ಪ ಊನತಿ ಇರುವ ಕಾರಣ ರಶ್ಮಿ ಹಾಗೆ ನಡೆಯುತ್ತಿದ್ದಳು.
1: ಅಂಕಲ್, ನಿಮ್ಮ ಮನೆಯಲ್ಲಿ ಹೂವಿನ ಗಿಡಕ್ಕೆ ಯಾರು ನೀರು ಹಾಕುವುದು?
2: ನಿಮ್ಮ ಮಗಳ?
1: ನಮ್ಮ ಮನೆಯಲ್ಲಿ ನಾನೇ ನೀರು ಹಾಕುವುದು
0: ಅಂತ ತುಂಟತನದಿಂದ ಹೇಳಿದಳು ರಶ್ಮಿ. ಸಾಕು ಸುಮ್ಮನಿರೇ ಅಧಿಕ ಪ್ರಸಂಗಿ, ಮನೆಯಲ್ಲಿ ಎಲ್ಲ ಕೆಲಸ ನೀನೇ ಮಾಡುವುದು ಎಂದು ಗದರಿಸಿದಳು ನಳಿನಿ.
1: ಅಯ್ಯೋ, ಮಗುವಲ್ಲವೇ, ಮಕ್ಕಳು ಮಾತನಾಡುವುದೇ ಚೆಂದ.
2: ಆಯ್ತು, ಹಾಗಾದರೆ ನಾಳೆಯಿಂದ ನೀನೇ ನಮ್ಮ ಮನೆಯ ಹೂವಿನ ಗಿಡಕ್ಕೆ ನೀರು ಹಾಕು, ಆಯ್ತಾ?
1: ಸರಿ, ಈಗ ಬಾ ನೀನು ಎಂದು ರಶ್ಮಿಯ ಕೈ ಹಿಡಿದುಕೊಂಡು ಶ್ರೀಧರ ಮೆಲ್ಲನೆ ಬದಿಯ ಅಂಗಡಿಯತ್ತ ಹೆಜ್ಜೆ ಹಾಕಿದ. ಅಂಗಡಿಯಲ್ಲಿ ರಶ್ಮಿಗೆ ಇಷ್ಟವಾದ ತಿಂಡಿ ತಂಪು ಪಾನೀಯ ತೆಗೆಸಿಕೊಟ್ಟಾಗ ಎಲ್ಲಿಲ್ಲದ ಖುಷಿಪಟ್ಟಳು ರಶ್ಮಿ. ಇದನ್ನೆಲ್ಲ ನೋಡುತ್ತಿದ್ದ ಸುಜಾತಾಳಿಗೆ ಏನೋ ಒಂದು ಆತ್ಮೀಯತೆ ಮನದಲ್ಲಿ ಮೂಡಿತು. ಎಲ್ಲರೂ ಮನೆಯ ದಾರಿ ಹಿಡಿದರು. ದಾರಿಯಲ್ಲಿ ಹೋಗುವಾಗ ಶ್ರೀಧರ ಮತ್ತು ಸುಜಾತ ನಳಿನಿ ಹಾಗೂ ರಶ್ಮಿಯ ವಿಚಾರವಾಗಿಯೇ ಮಾತನಾಡುತ್ತಾ ಮನೆಯ ತಲುಪಿದರು. ತಂದ ಮಲ್ಲಿಗೆ ಗಿಡವನ್ನು ಇಬ್ಬರು ಬಹಳ ಪ್ರೀತಿಯಿಂದ ನಟ್ಟು ಅದಕ್ಕೆ ನೀರು ಹಾಕಿದರು. ಸುಜಾತ ಮತ್ತು ಶ್ರೀಧರ ದಂಪತಿಗೆ ವಯಸ್ಸಾಗುತ್ತಾ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯ ಹಂತದವರೆಗೆ ಸಾಗಿತ್ತು ಅವರ ಜೀವನ. ನಳಿನಿ ಕೊಟ್ಟಿದ್ದ ಆ ಒಂದು ಮಲ್ಲಿಗೆ ಗಿಡ ಇಂದು ಶ್ರೀಧರನನ್ನು ಒಬ್ಬ ಉತ್ತಮ ಮಲ್ಲಿಗೆ ಕೃಷಿಕನನ್ನಾಗಿಸಿತ್ತು. ಮಾರುಕಟ್ಟೆಯಲ್ಲಿ ಟೀಚರ್ ಮಲ್ಲಿಗೆ ಎಂದೇ ಪ್ರಸಿದ್ಧಿ ಪಡೆದು ಊರ ಪರ ಊರಿನಲ್ಲಿ ಬಹಳ ಬೇಡಿಕೆ ಗಳಿಸಿತ್ತು. ಸುಜಾತ ಶ್ರೀಧರರ ಜೀವನ ಮಟ್ಟವನ್ನು ಬದಲಾಯಿಸಿತು. ಮುದ್ದಿನ ಮಗಳಾದ ಪಲ್ಲವಿಯ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತಾ ಪ್ರತಿಭಾನ್ವಿತ ಮಗಳ ಪಠ್ಯ ಪಠ್ಯೇತರ ಚಟುವಟಿಕೆಯಿಂದ ಹೆಮ್ಮೆ ಪಡುತ್ತಿದ್ದರು ಈ ದಂಪತಿಗಳು. ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿ ಕಾಲೇಜು ಶಿಕ್ಷಣದತ್ತ ಸಾಗಿದ್ದಳು ಪಲ್ಲವಿ. ತಮ್ಮಷ್ಟು ಎತ್ತರಕ್ಕೆ ಬೆಳೆದು ನಿಂತ ಮಗಳ ಸೌಂದರ್ಯವನ್ನು ಕಣ್ತುಂಬ ಕಾಣುತ್ತಾ ಅವಳ ಪ್ರತಿಭೆಯನ್ನು ಸಾಕಷ್ಟು ಪ್ರೋತ್ಸಾಹಿಸುತ್ತಾ ಬಹಳಷ್ಟು ಕಾಳಜಿಯಿಂದ ಸಾಕಿ ಸಲಹುತ್ತಿದ್ದರು. ಪಲ್ಲವಿಯೂ ಅಷ್ಟೇ, ಅಪ್ಪ ಅಮ್ಮನನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ತಂದೆ ತಾಯಿಯ ನಿಲುವು ಅವಳ ನಿಲುವಾಗಿತ್ತು. ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದ ಪಲ್ಲವಿಗೆ ಮೆಡಿಕಲ್ ಕಾಲೇಜಿನಲ್ಲಿ ಸಹಜವಾಗಿ ಸುಲಭವಾಗಿ ಸೀಟು ಸಿಕ್ಕಿತ್ತು. ತಂದೆ ತಾಯಿಯ ಪ್ರೋತ್ಸಾಹದಿಂದ ಕಷ್ಟಪಟ್ಟು ಓದುತ್ತಾ ಅಂತಿಮ ವರ್ಷದ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದಳು ಪಲ್ಲವಿ. ಫಲಿತಾಂಶದ ನಿರೀಕ್ಷೆಯಲ್ಲಿದ್ದ ಪಲ್ಲವಿಗೆ ಅವಳ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಬಂತು. ಅವಳು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿ ಮೂಡಿಬಂದಿದ್ದಳು. ರಾಷ್ಟ್ರೀಯ ಮಟ್ಟದಲ್ಲೂ ಉತ್ತಮ ಸ್ಥಾನದಲ್ಲಿ ಮಿಂಚಿದ್ದ ಮಗಳ ಪ್ರತಿಭೆಗೆ ಸುಜಾತ ಶ್ರೀಧರರು ಸಹಜವಾಗಿಯೇ ಹೆಮ್ಮೆಪಟ್ಟರು. ಅವರ ಘನತೆ ಗೌರವ ಮಗಳಿಂದಾಗಿ ಮತ್ತಷ್ಟು ಹೆಚ್ಚಾಯಿತು. ಪಲ್ಲವಿಯ ಈ ಸಾಧನೆಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ನಡೆದವು. ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾದ ಪಲ್ಲವಿಯನ್ನು ದೂರದ ಮುಂಬೈ ಕರ್ನಾಟಕ ಸಂಘದವರು ಅವರ ವಾರ್ಷಿಕೋತ್ಸವದಂದು ಸನ್ಮಾನಿಸುವ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸುಂದರವಾದ ಸಭಾಂಗಣದಲ್ಲಿ ವೇದಿಕೆ ಸಿದ್ಧಗೊಂಡಿತ್ತು. ವೇದಿಕೆಯಲ್ಲಿ ಪಲ್ಲವಿಯ ಭಾವಚಿತ್ರವನ್ನು ಹಾಕಿ ಸನ್ಮಾನ ಕಾರ್ಯಕ್ರಮ, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ,
2: ಆಸಕ್ತರಿಗೆ

ಸಹಾಯಧನ ವಿತರಣೆ ಎಂದು ದೊಡ್ಡ ಬ್ಯಾನರ್ ಅಂಟಿಸಲಾಗಿತ್ತು. ಸಭಾಂಗಣಕ್ಕೆ ಬಂದ ಪಲ್ಲವಿಯ ಫ್ಯಾಮಿಲಿಯನ್ನು ಆತ್ಮೀಯತೆಯಿಂದ ಬರಮಾಡಿಕೊಂಡ ಸಂಘದ ಸದಸ್ಯರು ಅವರಿಗೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿದರು. ಸಭಾಂಗಣ ಹೆಚ್ಚು ಕಡಿಮೆ ತುಂಬಿತ್ತು. ಇನ್ನೇನು ಸಭಾ ಕಾರ್ಯಕ್ರಮ ಪ್ರಾರಂಭವಾಗುವುದರಲ್ಲಿತ್ತು. ಅಷ್ಟರಲ್ಲಿ ಪ್ರಾಯದ ಹೆಂಗಸೊಬ್ಬಳು ಲಕ್ವ ಹೊಡೆದ ದೇಹದ ಒಂದು ಭಾಗದ ಕೈಕಾಲಿನ ಬಲವಿಲ್ಲದ ಗಂಡನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಬಹಳ ಕಷ್ಟಪಟ್ಟು ನಡೆಸಿಕೊಂಡು ಬರುವುದನ್ನು ಕಂಡು ಸಂಘದ ಸದಸ್ಯರು ಕೂಡಲೇ ಅವರಿಗೆ ಎಲ್ಲರಿಗಿಂತ ಮುಂದಿನ ಸೀಟಿನಲ್ಲಿ ಕೂರಲು ವ್ಯವಸ್ಥೆ ಮಾಡಿದರು. ಇದನ್ನು ಗಮನಿಸಿದ ಶ್ರೀಧರ ಸುಜಾತಾರಿಗೆ ಅಯ್ಯೋ ಪಾಪ ಎನಿಸಿತು. ಅವರ ಮನಸ್ಸಿಗೆ ಬಹಳಷ್ಟು ಗೊಂದಲ ಉಂಟಾಯಿತು. ಆದರೆ ಸುಜಾತಾ ಮಾತ್ರ ಬಹಳಷ್ಟು ಯೋಚನೆಗೆ ಬಿದ್ದಳು. ಅಷ್ಟರಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಯಿತು. ವೇದಿಕೆಯಲ್ಲಿದ್ದ ಗಣ್ಯಾತಿ ಗಣ್ಯದ ಸಮ್ಮುಖದಲ್ಲಿ ಪಲ್ಲವಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಪತ್ರ, ಸ್ಮರಣಿಕೆ, ನಗದು ಹಾಗೂ ಹಣ್ಣು ಹಂಪಲುಗಳನ್ನು ನೀಡಿ ಸನ್ಮಾನಿಸಲಾಯಿತು. ನಿರೂಪಕರ ಅತ್ಯಂತ ಸೊಗಸಾದ ನಿರೂಪಣೆಯಲ್ಲಿ ಪರದೆಯಲ್ಲಿ ಪಲ್ಲವಿಯ ಪುಟ್ಟ ಮಗುವಿದ್ದಾಗದಿಂದ ಹಿಡಿದು ಹಂತ ಹಂತವಾಗಿ ಬೆಳೆದ ಅವಳ ಸಾಧನೆಯ ಭಾವಚಿತ್ರಗಳನ್ನು ತೋರಿಸಲಾಗುತ್ತಿತ್ತು. ಶ್ರೀಧರ ಸುಜಾತಾರಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ. ಅಷ್ಟರಲ್ಲಿ ನಿರೂಪಕರು ಇಂಥ ಒಂದು ಗಣನೀಯ ಸಾಧನೆಗೈದ ಈ ನಮ್ಮ ಹೆಮ್ಮೆಯ ಬಾಲೆಯ ಪೋಷಕರ ಪರಿಚಯ ಖಂಡಿತವಾಗಿಯೂ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಪಲ್ಲವಿಯ ಪೋಷಕರಾದ ಶ್ರೀಧರ ಹಾಗೂ ಸುಜಾತಾ ದಂಪತಿಗಳು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಎಂದಾಗ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಹಾಗೂ ಶಿಳ್ಳೆಗಳ ಜೊತೆಗೆ ಅವರನ್ನು ಕಾಣುವ ತವಕ ಸಭಿಕರಿಗೆ ಜೊತೆಯಾಗಿ ಇಬ್ಬರಿಗೆ ಶಾಲು ಹೊದಿಸಿ ಸನ್ಮಾನಿಸುವಾಗ ನಿರೂಪಕರು ಈ ದಂಪತಿಯ ಮಾನವೀಯ ಮೌಲ್ಯದ ಗುಣಗಾನ ಮಾಡಿದರು. ಸಭಿಕರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಗೌರವಿಸಿದರು. ಆ ಒಂದು ಕ್ಷಣ ಸುಜಾತಾ, ಶ್ರೀಧರ ಹಾಗೂ ಪಲ್ಲವಿಗೆ ಅವಿಸ್ಮರಣೀಯ ಕ್ಷಣವಾಗಿತ್ತು. ವೇದಿಕೆಯಿಂದ ಕೆಳಗಿಳಿಯುತ್ತಿದ್ದ ಸುಜಾತಾಳನ್ನು ಕಂಡು ಟೀಚರ್, ಟೀಚರ್ ಎಂದು ಯಾರೋ ಕೂಗಿದಂತಾಗಿ ಅತ್ತ ಕಡೆ ತಿರುಗಿದಾಗ ಟೀಚರ್ ನಮಸ್ತೆ, ನನ್ನ ಗುರುತು ಸಿಗಲಿಲ್ಲವೇ ಎಂದು ಕೈಕಾಲು ಸರಿಯಿಲ್ಲದ ಗಂಡನ ಬಳಿ ಕುಳಿತಿದ್ದ ಆ ಪ್ರಾಯದ ಹೆಂಗಸು ಹೇಳಿದಾಗ ಸುಜಾತಾ ಯೋಚನೆಗೆ ಒಳಗಾಗಿದ್ದನ್ನು ಕಂಡು ನಾನು ನಳಿನಿ, ರಶ್ಮಿಯ ತಾಯಿ ಅಂದಾಗ ಸುಜಾತಾಳ ಜೊತೆ ಇದ್ದ ಶ್ರೀಧರ ಪಲ್ಲವಿಗೂ ಆಘಾತವಾಯಿತು. ತಲೆಯ ತುಂಬ ಬೆಳ್ಳಗಾದ ಕೂದಲು, ಗುಳಿಬಿದ್ದ ಕಣ್ಣುಗಳು, ಬಡಕಲಾದ ಶರೀರ. ಅಂದು ಮಲ್ಲಿಗೆ ಗಿಡವನ್ನು ಕೊಟ್ಟು ಸಾಕರಿಸಿದ ನಳಿನಿಗೂ ಇಂದಿನ ಈ ನಳಿನಿಯನ್ನು ಕಂಡು ಅವಳ ಜೀವನದ ಪರಿಸ್ಥಿತಿಯನ್ನು ಅರಿತ ಶ್ರೀಧರ ಸುಜಾತಾರು ಪೆಚ್ಚಾಗಿ ಹೋದರು. ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ ಆಗಿತ್ತು ನಳಿನಿಯ ಪರಿಸ್ಥಿತಿ. ಅಂದು ಮಲ್ಲಿಗೆ ಗಿಡವನ್ನು ಕೊಟ್ಟ ದಿನ ನಳಿನಿ ತನ್ನ ಸಮಸ್ಯೆಯ ಬಗ್ಗೆ ಸುಜಾತಾಳಲ್ಲಿ ತಿಳಿಸಿದ್ದಳು. ಮೊದಲೇ ನಳಿನಿಯ ಜೀವನದ ಕತೆ ಸುಜಾತಾಳಿಗೆ ತಿಳಿದಿತ್ತು. ನಳಿನಿ ಒಂದು ಬಡ ಕುಟುಂಬದ ಹುಡುಗಿ. ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಇವಳೇ ಮೊದಲಿನವಳು. ತಂದೆ ತಾಯಿ ಕೂಲಿ ಕೆಲಸ ಮಾಡುವುದರ ಜೊತೆಗೆ ಮನೆಯಲ್ಲಿದ್ದ ಸ್ವಲ್ಪ ಜಾಗದಲ್ಲಿ ಅಲ್ಪ ಪ್ರಮಾಣದ ಮಲ್ಲಿಗೆ ಕೃಷಿ ಮಾಡುತ್ತಿದ್ದರು. ದಿನಾ ಬೆಳಿಗ್ಗೆ ಮಲ್ಲಿಗೆಯನ್ನು ಕೊಯ್ದು ಮಾಲೆ ಮಾಡಿ ಮಾರುಕಟ್ಟೆಗೆ ಹಾಕುವುದು ನಳಿನಿಯ ಕಾಯಕ. ಹದಿಹರೆಯದ ವಯಸ್ಸಿನಲ್ಲಿ ಬೆಳೆಯುತ್ತಿದ್ದ ನಳಿನಿಯ ಜೀವನದಲ್ಲಿ ಆಕಸ್ಮಿಕವಾಗಿ ಹಾಗೂ ಅನಿರೀಕ್ಷಿತವಾಗಿ ಒಬ್ಬ ಅನ್ಯ ಜಾತಿಯ ಯುವಕನ ಪ್ರವೇಶವಾಯಿತು. ವಯೋಸಹಜವಾದ ಸ್ನೇಹ, ಸಲುಗೆ, ಪ್ರೀತಿ, ಪ್ರೇಮ ಎಂಬಂತಾಗಿ ಮರ್ಯಾದಸ್ಥ ತಂದೆ ತಾಯಿಯ ವಿರೋಧದ ನಡುವೆಯೂ ಆ ಯುವಕನ ಜೊತೆ ಮದುವೆಯಾಗಿ ಪ್ರತ್ಯೇಕ ಸಂಸಾರ ನಡೆಸಿದಳು ನಳಿನಿ. ಕಾಲಾಂತರ ಪುಟ್ಟ ರಶ್ಮಿಯ ಜನನ. ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಬೇಕೆಂಬ ಭರವಸೆಯೊಂದಿಗೆ ಬಾಳುತ್ತಿದ್ದ ನಳಿನಿಗೆ ಅದೊಂದು ದಿನ ನಡೆದ ರಸ್ತೆ ಅಪಘಾತ ಅವಳ ಜೀವನವನ್ನೇ ಪ್ರಪಾತಕ್ಕೆ ದೂಡಿತ್ತು. ಗಂಡನನ್ನು ಕಳೆದುಕೊಂಡು ಏನೋ ದೇವರ ದಯೆ ಎಂಬಂತೆ ಮನೆ ಮಂದಿ ನಳಿನಿಯನ್ನು ಮತ್ತೆ ಮನೆಗೆ ಸೇರಿಸಿಕೊಂಡರು. ಆದರೆ ಪ್ರೀತಿ ವಿಶ್ವಾಸದಲ್ಲಿ ಬಹಳಷ್ಟು ಕೊರತೆ ಇತ್ತು. ಆದರೂ ಸಹ ಅವರೊಂದಿಗೆ ಬಾಳುತ್ತಿದ್ದಳು ನಳಿನಿ. ನಳಿನಿಗೆ ಎರಡನೆಯ ಸಂಬಂಧದ ಮುಂಬೈಯಲ್ಲಿ ಹೋಟೆಲ್ ಉದ್ಯಮ ನಡೆಸುತ್ತಿರುವ ವ್ಯಕ್ತಿಯೊಡನೆ ಎರಡನೆಯ ಮದುವೆ ಮಾಡಲು ಅಣಿಯಾದರು ಮನೆಯವರು. ಆದರೆ ಅಲ್ಲಿ ತಡೆಯಾದದ್ದು ನಳಿನಿಯ ಮಗಳು ರಶ್ಮಿ. ಕಾರಣ, ಮದುವೆಯ ನಂತರ ನಾವು ಆ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು ಗಂಡಿನ

0: ಕಡೆಯವರು. ಇದರಿಂದಾಗಿ ನಳಿನಿಯ ಹೊಸ ಜೀವನಕ್ಕೂ ಅವಳ ಮನೆಯವರಿಗೂ ಈ ಸಮಸ್ಯೆ ತೊಡಕಾಯಿತು. ಅಂದು ಶಾಲೆಗೆ ಬಂದಿದ್ದ ನಳಿನಿಯಿಂದ ಪ್ರತಿಯೊಂದು ವಿಚಾರವನ್ನು ತಿಳಿದಳು ಸುಜಾತ. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಸುಜಾತ ಶ್ರೀಧರರು ಚೆನ್ನಾಗಿ ಯೋಚಿಸಿ ಎಲ್ಲರ ಸಮಸ್ಯೆಗೆ ಪರಿಹಾರ ನೀಡಲು ಮುಂದಾದರು. ಹೌದು, ನಳಿನಿಯ ಮಗಳಾದ ರಶ್ಮಿಯನ್ನು ಸುಜಾತ ಶ್ರೀಧರರು ತಮ್ಮ ಮಗಳಾಗಿ ಸ್ವೀಕರಿಸಿದರು. ತಮ್ಮ ಮಗಳಿಗಾಗಿ ಅವರು ತೋರಿದ ಪ್ರೀತಿ ಕಾಳಜಿ ಇಂದು ಕಾಲು ಊನತಿ ಇದ್ದ ರಶ್ಮಿಯನ್ನು ಸಂಪೂರ್ಣ ಬದಲಾಯಿಸಿಬಿಟ್ಟಿತ್ತು. ಎಲ್ಲ ಮಕ್ಕಳಂತೆ ಆಡುತ್ತಾ ಓಡುತ್ತಾ ಸುಜಾತ ಶ್ರೀಧರರ ಬಾಳ ಗೀತೆಯಲ್ಲಿ ರಶ್ಮಿ ನೂತನ ಪಲ್ಲವಿಯಾಗಿದ್ದಳು. ಪಲ್ಲವಿ ಹೈಸ್ಕೂಲಿನಲ್ಲಿ ಓದುತ್ತಿದ್ದ ದಿನ ಶಾಲೆಯಿಂದ ಬಂದವಳೇ, ಅಮ್ಮ, ನಮ್ಮ ಇಂಗ್ಲಿಷ್ ಟೀಚರಿಗೆ ಒಂದು ಮಲ್ಲಿಗೆ ಗಿಡ ಬೇಕಂತೆ. ನಾನು ಮುಡಿದಿದ್ದ ಈ ಮಲ್ಲಿಗೆಯನ್ನು ಬಹಳ ಹೊಗಳಿದರು. ನೀನು ಈ ಗಿಡ ಎಲ್ಲಿಂದ ತಂದೆ ಅಮ್ಮ ಎಂದಾಗ, ಅಂದು ಸುಜಾತ, ಅದನ್ನು ಮಲ್ಲಿಗೆ ತಾಯಿ ಕೊಟ್ಟಿದ್ದು ಎಂದಷ್ಟೇ ಹೇಳಿದ್ದಳು. ಇಂದು ಸುಜಾತ, ಆ ಮಲ್ಲಿಗೆ ತಾಯಿ ಇವರೇ. ಇವರಿಂದಾಗಿ ಬರಡಾಗಿದ್ದ ನಮ್ಮ ಜೀವನ ಇಂದು ಹಸನಾಗಿದೆ. ಇವರು ಕೊಟ್ಟ ಒಂದು ಮಲ್ಲಿಗೆ ಹಿತ್ತಲಲ್ಲಿ ಬೆಳೆದರೆ ಇನ್ನೊಂದು ನಿನ್ನ ರೂಪದಲ್ಲಿ ನಮ್ಮ ಮನೆಯಲ್ಲಿ ಬೆಳೆಯಿತು. ನೀನೇ ಆರಶ್ವಿ, ನೀನೇ ನಳಿನಿ ನಮಗೆ ಕೊಟ್ಟ ಉಡುಗೊರೆ ಎಂದಾಗ ಪಲ್ಲವಿ ತನ್ನ ಕಿವಿಯನ್ನು ತಾನೇ ನಂಬದಾದಳು. ಮಂಕಾಗಿ ಹೋದಳು. ಅಮ್ಮ, ನನ್ನಮ್ಮ ಮಾಡಿದ್ದು ಸರಿಯೇ ಎಂಬ ಪಲ್ಲವಿಯ ಪ್ರಶ್ನೆಗೆ, ಅವಳ ಅಸಹಾಯಕತೆ ನಿನ್ನನ್ನು ಅವಳಿಂದ ದೂರ ಮಾಡಿತು ಎಂದಳು ಸುಜಾತ. ಅಸಹಾಯಕತೆ? ಅದು ಅಸಹಾಯಕತೆ ಅಲ್ಲಮ್ಮ, ಅದು ಸ್ವಾರ್ಥ. ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನು ಶೋಷಿಸುವುದು ಈ ಸಮಾಜದ ಧೋರಣೆ. ನಾನು ಗಂಡಾಗಿದ್ದರೆ ಹೀಗೆ ಮಾಡುತ್ತಿದ್ದಳೆ ನನ್ನಮ್ಮ ಹೇಳಿ? ಖಂಡಿತ ಇಲ್ಲ. ನಾನು ಒಬ್ಬಳು ಹೆಣ್ಣು, ಅಂಗವಿಕಲೆ, ನನ್ನೊಂದಿಗೆ ಬಾಳುವುದೇ ಕಷ್ಟ ಎಂದು ನನ್ನನ್ನು ದೂರ ಮಾಡಿದಳು. ಆದರೆ ಅವಳು ಒಬ್ಬಳು ಹೆಣ್ಣೆಂಬುದನ್ನು ಆಕೆ ಮರೆತಳೆ. ಜನ್ಮ ಕೊಟ್ಟ ಮಾತ್ರಕ್ಕೆ ತಾಯಿಯಾಗಲು ಸಾಧ್ಯವಿಲ್ಲ. ತಾನು ಜನ್ಮ ಕೊಟ್ಟ ಮಗುವನ್ನು ಸಾಕಿ ಸಲುಹಿ ಅದರ ತಪ್ಪುಗಳನ್ನು ತಿದ್ದಿ ಅದನ್ನು ಸರಿದಾರಿಗೆ ತಂದು ಅದು ಬಿದ್ದಾಗ ಎತ್ತಿ ಹಿಡಿದು ಅದರ ಸರ್ವಾಂಗೀಣ ಬೆಳವಣಿಗೆಗೆ ತನ್ನ ಜೀವನವನ್ನೇ ಮುಡಿಪಾಗಿರಿಸುವವಳೇ ನಿಜವಾದ ತಾಯಿ. ಅಂದು ನೀನು ಮತ್ತು ಅಪ್ಪ ನೆಟ್ಟ ಆ ಒಂದು ಸಣ್ಣ ಮಲ್ಲಿಗೆ ಗಿಡ ನೀವು ಅಷ್ಟೇ ಕಾಳಜಿ ಪ್ರೀತಿಯಿಂದ ಸಾಕಿದ ಕಾರಣ ಅದು ಇಂದಿಗೂ ಬದುಕುಳಿದಿದೆ. ಇಲ್ಲದಿದ್ದರೆ? ಪಲ್ಲವಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಮಾತು ಬಾರದಂತಾಗಿತ್ತು. ಆದರೂ ಆಕೆ ಮುಂದುವರಿಸಿ, ಅಮ್ಮ, ನಾನು ನಿನ್ನ ಸ್ವಂತ ಮಗಳಲ್ಲದಿದ್ದರೂ ನನ್ನನ್ನು ನಿನ್ನ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಂಡೆ. ನನ್ನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಿತ್ತಿದೆ. ಈಗ ನೀನೇ ಹೇಳಮ್ಮ, 9 ತಿಂಗಳು ನನ್ನ ಹೊತ್ತು ಹೆತ್ತು ಸ್ವಲ್ಪ ದಿನಗಳ ಮಟ್ಟಿಗಾದರೂ ಸಾಕಿ ನಿಮ್ಮಂಥ ಮಹಾಮಾತೆ ಕೈಯಲ್ಲಿ ನೀಡಿದಳು ಎಂಬರ್ಥದಲ್ಲಿ ಇವಳ ಈ ಅಸಹಾಯಕ ಸ್ಥಿತಿಯಲ್ಲಿ ನಾನು ಕೈಯು ಹಿಡಿಯಬೇಕೇ? ಅಥವಾ ತಂದೆಯನ್ನು ಕಳೆದುಕೊಂಡು ಬಂಧು ಬಾಂಧವರ ಪ್ರೀತಿಯೂ ಸರಿಯಾಗಿ ಸಿಗದೆ ಕಾಲುಗಳೂ ಊನವಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ನನ್ನನ್ನು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬನ ಬಾಳ ಸಂಗಾತಿಯಾಗಿ ಆತನ ಕೈ ಹಿಡಿದು ಈ ಮಹಾನಗರಿಗೆ ಬಂದ ಇವರನ್ನು ನೀವೇ ಹೇಳಿ, ನೀವೇ ಹೇಳಿ ಅಮ್ಮ ಎಂಬ ಮಗಳ ನಿಷ್ಠೂರದ ಪ್ರಶ್ನೆಗೆ ನೊಂದ ಮಾತೃಹೃದಯದ ಉತ್ತರ ಮೌನ, ಬರೀ ಮೌನ ಮಾತ್ರ.
1: ಇದುವರೆಗೆ ಶ್ರೀನಿಧಿ ಶೆಟ್ಟಿ ಅವರಿಂದ ಕಥೆಯನ್ನ ಕೇಳಿದಿರಿ. ಕಥೆಯ ಶೀರ್ಷಿಕೆ ಮಲ್ಲಿಗೆ. ಮುಂದೆ ಕೇಳಿ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿಶ್ವಾಸ್ ಕೃಷ್ಣ ಹೆಚ್, ಮೃದಂಗ ಕೆಎಚ್ ರವಿಕುಮಾರ್. ವಾತಾಪಿ ಗಣಪತಿ ಭಜಹಂ ಕೃತಿ, ಹಂಸಧ್ವನಿ ರಾಗ, ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದುವರೆಗೆ ಶ್ರುತಿ ಎಆರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವಾನು, ಮಚ್ಚಾ ಮಿಲಾರ್ ನಾವಾನಿ ಸಕ್ಕಡಾಂಕೈ ಪರಿಚಿತ್ ಜಾವ್ನಶಿಲೋ ಮಾರ್ಸೆಲ್ ಎಂ ಡಿಸೋಜಾ ಹಂಗೆಲೆಕ್ ಭಾಷಣ ಕುವ್ಯ ವಿಷಯು ಉತ್ತರ ಪ್ರಾಯಚ ವ್ಯಕ್ತಿನಿ ನಿವೃತ್ ಜೀವಿತಾಂತ ಆಧಾರ್ಚೋ ಪ್ರಮುಖ ಚೂಕಿ
2: ಜೀವಿತಜೆ ಸುಕಾಳ್ ಪೈನ್ ನಿವೃತ್ತದಲ್ಲಿ ಉಪರಾಂತ ಆರಂಭದಾಮ ಸಂಗತ ಪುಣೆ ಪೈನ್ ಸುಕಾಳ್ ಅನಿ ಉಲ್ಲಾಸ ಪರಿತ್ ಲಾಯ್ಜೆತರು ತುಜೆ ಲಗಿನ್ ಫುಡಾರಚ ಸುರಕ್ಷಿತ ಜೀವಿತಾಗ ಗರ್ದ್ ಅಸ್ಸೋ ತಿತ್ಲೋ ದುಡು ಅಸ್ಸೋ ಗರ್ಜೆಸು ನಂತರ ತುಜೆ ಪೈನ್ ಸುಕಾಳ್ ದಂಚ ಬದಲಾಕ ದುಕಾಳ್ ದತ್ತಲೆ ಅನಿ ತುವೆ ಪೈನ್ ಕರೋಂಗ್ ವಸಂಗ್ ಆಶೆಲ್ಲ ಲಾಗ್ಯಾಕ ಪಾವಂಗ್ ತುಕ ಕಸ್ ದತ್ತಲೆ ಆರ್ಥಿಕ ರೀತಿನ ತುವೆ ಗಟ್ಟ ಅಸಂಗ್ ಲಾಯಿ ಅನಿ ತುಜಿ ಜೀವಿತಾರಿ ಸರೋಂಕು ಗರ್ದಸ್ಚ ಎಕ್ ದುಡ್ವಾಚಿ ವ್ಯವಸ್ಥ ವಾ ಎವುದನ್ನು ತುಜೆ ಲಗಿ ಆಸಾದೆ ಮುಳ್ಯಾರು ಆರ್ಥಿಕ ರೀತಿನ ಸ್ವತಂತ್ರದಾಯಿಚೆ ಪ್ರಾಯ ಮುಖ ಸರ್ತಾ ಸರ್ತಾ ಬಂಗ್ರಾಡ್ಯ ಜೀವಿತಾಂತ ನಿಸ್ಪಡ್ತ್ಯ ಅನಿ ವೈದ್ಯಕೀಯ ಕರ್ಸಾ ಖಾತೀರ್ ಜಾಯ್ ಪಡ್ಚಿಟ್ಲ ದುಡ್ವಾಚಿ ಭದ್ರತಿ ತುಜೆ ಲಗಿ ಆಸಂಗ್ ದಾಯಿ ಫುಡಾರಾಕ ದಾಯಿಲ್ಯ ದುಡ್ವಾಚಿ ವ್ಯವಸ್ಥ ವಾ ಯೋಜನ್ ತಯಾರ್ ವಾ ರೂಪಿತ್ ಕರಿದೆ ನಿವೃತ್ತ ಜೀವಿತಾಂತ ಮತ್ತಿಕ್ ಸಂತೋಷ ಅನಿ ಸಮಾನಾಂದಿಯೋಂಕು ತೊಡಿ ಗರ್ಜೆಚಿ ನಿಯಮ ನಿವೃತ್ತದಲ್ಲಿ ಪಳಚಿ ಗರ್ಜೆಚಿ ಈ ನಿಯಮ ಪಳ್ಯಾರು ನಿವೃತ್ತ ಜೀವಿತಾಕ ಮುನ್ ಪುಲಾಂದೋರ್ಲ ದುಡು ಕೊರ್ಗೋನ್ ವಯಸ್ಸೋನ ದುಡು ಉತ್ಕಾಬರಿ ಕರ್ಸ್ಕೊರ್ಸು ನಿವೃತ್ತಿ ದತ್ತನ ಓಡಾಯುವದ ಹತಗೆತನ ದುಡು ಉತ್ಕಾಬರಿ ಕೊಡ್ಸೋ ಮೌನ್ಯತ ತ್ಯಾವೆಳ ಕೃಷ್ಣಂಚ ದುಡುವ ವೈರ್ ನಿಯಂತ್ರಣ ಅಸು ನಿವೃತ್ತಿ ದಾಲ ಉಪ್ರಾಂತ ತುಜ ಕರ್ಸಾಕ ತುವೆ ಲಗಾಮ್ ಗಲೂ ಪಡ್ತಾವ ನಿವೃತ್ತಿ ದಂಚ ಪೈಲೆ ತುಕ ಮೈನ್ಯಾ ಮೈನ್ಯಾಕ ಸಂಬಾಳ ಮೇಳ್ತಲೋ ಅನಿ ಹೇರ ಬತೆ ಮೇಳ್ತಾಳೆ ಕೊರ್ಸುಂಚ ಪೈಶಾಕ ಲಗಾಮ್ ನತ್ತಲೋ ದುಡುವ ತೈಲಿ ಬರ್ತಲಿ ಅನಿ ಕಲಿದಾಯ ನತ್ಲಿ ನಿವೃತ್ತಿ ದಾಲ ಉಪ್ರಾಂತ ತಶೆ ನೈ ದುಡುವ ತೈಲಿ ಕಲಿದ ತಶಿವಾಯ್ ದುಡ್ವಾನ್ ಬರನ ನಿವೃತ್ತ ವೇತನ್ ವಾ ದೋಡ್ ಮೇಳ್ತೇಲ್ಯಾಂಕ ತೊಡ್ಯ ದುಡ್ವಾನ್ ಈ ತೈಲಿ ಬರ್ತಾತರ್ ನಿವೃತ್ತ ವೇತನ್ ಲೋಡ್ನತ್ತಿಲ್ಯಾಂಕ ತೈಲೇನ್ ದುಡು ಬರೋಂಕು ದುಡುವ ಆದಾಯಚಿ ವ್ಯವಸ್ಥೆ ಕರಿಜೆ ಪಡ್ತಾವ ದುಸ್ರ್ಯಾನ್ ನಿವೃತ್ತದಲ್ಲ ತಕ್ಷಣ ತುಮಚೆ ಲಗಿ ಸೋಡಿತ್ ಫುಂಕ್ಯಾಸೋ ವೇಳಸ್ತಾವ ಯಾವರ್ವಿ ತುಮಚೆ ಖಾತೀರ್ ಅನಿ ತುಮಚೆ ಮೊಗಾಂಚ ಖಾತೀರ್ ದುಡು ಕರ್ಸ್ಕರೋಂಕು ಮೌನ್ಯತಾವ ಹೇ ಆಡೋಂಕು ದಾಯಿ ನಂತರ ತುಮಚ ದುಡ್ವಾತಾವ ಸಡಿತಾದಾಯ ಉತ್ಪನ್ನ ದಂಸೋನ ಅನಿ ತುಮಚೆ ಮುಕ್ಲೆ ನಿವೃತ್ತ ಜೀವಿತ ಕಷ್ಟಾಚೆ ದಾತಲ್ಲ

0: ಸರ್ಕೇ ರಾಜೇತರ್ ನಿವೃತ್ತ ತನ ವೀಲ್ಕಂದೋರ್ಸೋ ಗರ್ಜಸೋ ಯಾವರ್ವಿ ತುಜ ಕುಶ ಪರ್ಮಣೆ ತುಕ ಮೌನಸಲ್ಯಾಂಕ್ ದುಡು ಗರ್ ಅನಿ ಆಸ್ತ ವಂಟೊಂದ್ಯಂ ಸಲೀಸತಲೆ ಹೇ ಸರ್ ವಾಂಟಾಪ್ ಯಾ ಸಂಸಾರತಾಂ ತುಜ ನಿರ್ಗಮನ ನಂತರ ದಾಯ್ಜೆ ತೋವಳ ಮುನಸರ್ ಸರ್ ಹಕ್ಕ ತುಜಸ್ ಲಗಿ ಆಸೋ ನಾಂತರ್ ತುಜಿ ಭುರ್ಗಿ ತುದ ದುಡು ಲೋಟೂನ್ ಅನಿ ಆಸ್ತ ಭಿತರ್ ಗಲ್ ತುಕ ನಿರ್ಗತಿ ಕರ್ಚಿ ಸಾಧ್ಯತಾ ಆತಂಜಾ ಕಾಳಾರ್ ಆಸಾ ಯಾ ವಿಷಿ ಉತ್ತರ ಪ್ರಾಯಚಾ ನಿವೃತ್ ವ್ಯಕ್ತಿನಿ ಲಗೃತ್ ದಾಯ್ಜೆ ಅನಿ ವೃತ್ತಿಪರ್ ವಕೀಲ್ ವಾ ಮುನ್ಶಾಂತಾನ್ ಮಹೇದ್ ಗೇಜೆ ವೈದ್ಯಕೀಯ ಕರ್ಸ ವಿಮೋ ಕರ್ನಸ್ತನ ರಾಹುಂಚೆ ಆತಂಜಾ ಕಾಲಾರು ವೈದ್ಯಕೀಯ ಕರ್ಸ ಸಡ್ಲಾ ಪಿಡಾ ಸಡ್ಲ್ಯಾದ ತುಕ ವಾ ತುಜಾ ಗರ್ಚಾಂಗ್ ಕಸಲಿ ಅವಘಾಟ್ ಗೊಡಂಗ್ ಪುರು ವಾ ಪಿಡಾ ಯೌಂಗ್ ಪುರು ಉತ್ತರ ಪ್ರಾಯರ್ ತುಕ ಕಸಲಿ ಪಿಡಾ ಯೌಂಚಿ ನಾಮನ್ ಪಿಶೇನ್ ದೈರ್ ಗೇನಾಕ ಪ್ರಾಯ ವೇತಾ ವೇತಾ ತೂ ಅಸ್ಕತ್ ರಾವನ್ ವೇತಾಯ್ ಭಲಾಕಿ ಬಿಗ್ಡೋನ್ ವೇತಾ ತೇ ಮತೀನ್ ದೋರ್ ತ್ಯಾ ಖಾತೀರ್ ಏಕ ವೈದ್ಯಕೀಯ ಕರ್ಸವೇಮ ಕರ್ಸೋ ಗರ್ಜೆಸು ವೈದ್ಯಕೀಯ ಕರ್ಸವೇಮ ನೈ ಆಸ್ತಾ ತುರ್ತು ವೈದ್ಯಕೀಯ ಗರ್ಜೆಗ್ ಏಕ ತುರ್ತು ಗರ್ಜೆಸು ಫಂಡ್ ಆಸಾ ಕರ್ಸೋ ಬರೋ ಅನಿಯೇಕ್ ಜೆರಾಲ್ ಕಟ್ಸ್ ಫಂಡ್ ಆಸಾ ಕರ್ಸೋ ಯಾ ಜೆರಾಲ್ ಫಂಡಾಂತ ಬಾರಾ ಮಹಿನ್ಯಾಸ ಕರ್ಸ್ ಪೊಳೋಂಕು ಸಕ್ಷ್ಯಾತಿತ್ಲೊ ಐವಲ್ ಜಮಾ ಕರೋನ್ ದೌರಿಜೆ ಯಾವರ್ವಿ ಕಂಚಾಯ್ ಆಕಂತ ಜವಳ ಕರ್ಸೋ ಕರ್ಸ್ ಕಸಲೆಸ್ ಕರ್ಸ್ನಸ್ತ ಪೊಳೋಂಕು ಸಾಧ್ಯತಲೆ ದುಡ್ವ ವಿನಿಯೋಗ ತಾನ್ ಯೌಂಸೋ ಆದಾಯ್ ಗರ್ಚಾ ಕರ್ಸಾಕ ಪಾವ ಸರ್ಕೆ ವಿನಿಯೋಗ ಕರಿದೆ ಯಾವರ್ವಿ ಹರೇಕ ಮಹಿನ್ಯಾಂತ ಎಕಸ್ ಪ್ರಮಾಣನ್ ಆದಾಯ ಯಾ ಫಂಡಂತ ದಮೋದಾನ್ ತುಜೋ ಗೊಡ್ಜೋ ಸುಧಾರ್ಸೋ ಸಾಧ್ಯದ ತಿಳಿಯೋ ತಶನ್ಸ್ ಜೀವ್ ವಿಮೋ ವಾ ಹೇರ್ ಪಾಲಿಸಿ ಸದಾ ಜೀವಾಳ್ದೋರ್ ಕಂತ ವೆಳಾರ್ ಬಾಂದ್ ಅಶೆ ನಿವೃತ್ತಿ ಜೀವಿತಚೋ ಪ್ರಮುಖ ಸುಖಿ ಮತಿನ್ ದೋರ್ನ್ ಪೊಯ್ಲೆಂ ಕೆಲ್ಯ ಕಾಮಾಸೋ ಅನ್ಬೋಗ್ ವಾಪಾರ್ನ್ ದುಸ್ರೆ ಇನ್ನಿಂಗ್ಸ್ ಬರ್ಯಾ ಶಿಸ್ತಿನ್ ಕೇಳ್ ಅನಿ ಸಂತೋಷ ಪಾವ್ ತುಮಚೆ ನಿವೃತ್ತಿ ಜೀವಿತ ಸುಖಿ ಅನಿ ಸಮೃದ್ಧ ಭರಿತ ಜಾವ್
1: ಎದುಳ್ತಾಯ್ ತುಮ್ಮಿ ಮಾಚ್ಛಾ ಮಿಲಾರ್ ನಾವಾನಿ ಸಕಡಾಂಕೈ ಪರಿಚಿತ್ ಜಾವ್ನ ಶಿಲೋ ಮಾರ್ಸೆಲ್ ಎಂ ಡಿಸೋಜಾ ಹನ್ನಿ ಪ್ರಸ್ತುತ ಕೆಲಾಲೆ ಉತ್ತರ ಪ್ರಾಯಚ್ಯ ವ್ಯಕ್ತಿನಿ ನಿವೃತ್ತ ಜೀವಿತಾಂತೋ ಆಧಾರ್ಚೋ ಪ್ರಮುಖ ಚೂಕಿ ಆ ವಿಷಯಾರಿ ಭಾಷಣ ಕಲಿಂತಿ ಹ್ಯಾ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಕ್ಕೂ ಪ್ರಸಾರ ಜಲ್ಲ
2: ಆಕಾಶವಾಣಿ ಮಂಗಳೂರು ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. 52 ವರ್ಷ ಪ್ರಾಯದ ಪ್ರಸಾದ ಸುಂದರಶೆಟ್ಟಿ ಎಂಬುವರು ಕಳೆದ ಏಪ್ರಿಲ್ ತಿಂಗಳ 27ರಿಂದ ಕಾಣೆಯಾಗಿರುತ್ತಾರೆ. ಖಿನ್ನತೆ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಮುಂಬೈಯಲ್ಲಿ ವಾಸವಾಗಿದ್ದು ಚಿಕಿತ್ಸೆಗಾಗಿ ರೈಲಿನಲ್ಲಿ ಉಡುಪಿಗೆ ಬರುತ್ತಿದ್ದ ಸಂದರ್ಭ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೇಗಿದೆ? 5'8" ಎತ್ತರ, ಬಿಳಿಮಿಶ್ರಿತ ಕಪ್ಪು ಕೂದಲು, ಸಾಧಾರಣ ಶರೀರ, ಎಣ್ಣೆ ಕಪ್ಪು ಮೈಬಣ್ಣ ಹೊಂದಿರುತ್ತಾರೆ, ಬಿಳಿ ಬಣ್ಣದ ಕಪ್ಪು ಗೆರೆಗಳಿರುವ ತುಂಬು ತೋಳಿನ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಹಿಂದಿ, ಇಂಗ್ಲಿಷ್, ಮರಾಠಿ ಮತ್ತು ತುಳು ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಉಡುಪಿ ಕಂಟ್ರೋಲ್ ರೂಮ್ ದೂರವಾಣಿ 08-20-25-26-444, ಪೊಲೀಸ್ ನಿರೀಕ್ಷಕರು ಮೊಬೈಲ್ ಸಂಖ್ಯೆ 9408-50-5408 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
4: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ

0: ಕೊಟ್ಟೂರು ಇಲ್ಲಿನ ಸದಸ್ಯರು.
1: ವಿಮಾನ ಮಾರ್ಗದಲ್ಲಿ ಸಂಚರಿಸುತ್ತಾ ಇರುವ ಈ ಶನಿ ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ, ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ. ಭೂಮಿಯಲ್ಲಿ ನಡೆಯುತ್ತಾ ಇರುವಂತಹ ವಿದ್ಯಮಾನ ಏನು? ಒಬ್ಬ ಸರ್ವಶ್ರೇಷ್ಠ ಅಧಿಕಾರಿ ಎನಿಸಿಕೊಂಡಂತಹ ಒಬ್ಬ ಮಹಾರಾಜ ವಿಪ್ರರೊಂದಿಗೆ ಸಂವಾದವನ್ನು ಮಾಡುತ್ತಾ ಇದ್ದಂತಹ ಈ ಕಾಲದಲ್ಲಿ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: special program on India's firm response against terrorism and unparalleled valor of Indian Armed Forces. This program was produced and presented by the News Services Division of Akashvani.
1: Spotlight.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ. ಕೇಳಿ ಕನ್ನಡ ಭಾರತಿ.
4: ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕ ಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ. ತಾವು ಆಕಾಶವಾಣಿಗೆ ಕರೆದು ನನ್ನನ್ನು ಮಾತಾಡಿಸ್ತಾ ಇರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಮಸ್ಕಾರ.
4: ನಮಸ್ಕಾರ ಮೇಡಮ್. ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನ ರೂಪಿಸಿಕೊಳ್ಳಲಾಗ್ತಿದೆ ಮೇಡಮ್?
5: ಬಹಳ ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಬಳಸ್ಕೊಳ್ಳಕ್ಕೆ, ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗ್ಲಿ, ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷ ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನು ಬರ್ತಿಲ್ಲ, ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವ್ರ ಆಸೆ ಇತ್ತಲ್ಲ, ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸ್ಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸ ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋರ ಮೂಲಕ ಹಿರಿಯರ ಅನುಭವಗಳನ್ನು ಕೂಡ ಅವರಿಗೆ ಕೊಡ್ತಾ ಅವ್ರನ್ನ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ, ಓ ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನ ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು, ಅದನ್ನ ನೆರವೇರಿಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಮಾಡ್ತೀವಿ, ಎಲ್ರೂ ಕೂಡ ನಮ್ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ, ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಈಗಾಗ್ಲೇ ಅದಕ್ಕೆ ದಾಪುಗಾಲು ಅಂದ್ರೆ ಒಂದು ಅಡಿ ಹಾಕ್ತಾ ಇದೀವಿ. ತಿದ್ದುಪಡಿಗೆ ಒಂದು ಸಮಿತಿ ಮಾಡಿದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸ್ಲಿಕ್ಕೆ ಕನ್ನಡದಲ್ಲಿ, ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿ ಇದ್ದಾರೋ ಅವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು, ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನು ಮಾಡಬೇಕು. ಅದೇ ತರ ಭಿನ್ ಭಿನ್ನವಾಗಿ ಈಗ ಕಾವ್ಯಕ್ಕೆ ಕಾವ್ಯದ ಬೇರೆ ಬೇರೆಯವ್ರನ್ನ ಕೇಳಿದೀನಿ ನಾನು, ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನು ವಿಶೇಷವಾಗಿ ಕಟ್ಟಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ, ಅಂದ್ರೆ ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನು ಕೂಡ ನಾವು ನಮ್ ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಅದನ್ನ ಉತ್ತಮ ಪಡಿಸಿಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ ನ ಮಾಡ್ಬೇಕಂತಿದ್ವಿ. ಅದ್ರ

0: ಜೊತೆಗೆ ಸಮಾವೇಶಗಳನ್ನು, ಹಬ್ಬಗಳನ್ನು, ಅವು ಹೇಗಿರಬೇಕು ಅಂದರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನು ದರ್ಶಿಸುವ ಥರ ಇರಬೇಕು. ಹಾಗಾಗಿನೇ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನ ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಲೂ ನನಗೆ ಆಸೆ ಇದೆ.
1: ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯೋ ಅಂತ ಆಸಕ್ತಿ ಇರುತ್ತೆ, ಆದ್ರೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂತ ಒಂದು ಚೌಕಟ್ಟಿದಲ್ಲ, ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ.
0: ಹೌದು.
1: ನಿಮ್ಮ ಸೃಜನಾತ್ಮಕ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ದ್ವಿತ್ವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಕಾದಂಬರಿಯನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ ಎರಡು ಪ್ರಮುಖ ಪಾತ್ರಗಳು ಓದುಗರನ್ನ ತುಂಬಾನೇ ಕಾಡತ್ವೆ. ಕಲ್ಲಮ್ಮ ಹಾಗೂ ನಂಜಮ್ಮನ ತಾಕಲಾಟಗಳು ಸಂಕೀರ್ಣ ಆಗಿವೆ ಹಾಗೂ ಜಟಿಲವಾಗಿವೆ ಅಂತಾನೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ನಡಿಗೆಯಲ್ಲೇ ನಡೆದು ತಮ್ಮನ್ನ ತಾವು ಸಹನೀಯಗೊಳಿಸಿಕೊಳ್ತಾ ಹೋಗ್ತಾರೆ. ಈ ತೆರನಾದ ತಾಕಲಾಟ ಉಳ್ಳಂತ ಪಾತ್ರಗಳನ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಮತ್ತು ಅದಕ್ಕಾಗಿ ನಿಮ್ಮ ಪ್ರಯತ್ನ ಹೇಗಿರುತ್ತೆ?
0: ದ್ವಿತ್ವ ಬರೆದಾಗ ನಾನು ಅಷ್ಟೊತ್ತಿಗಾಗ್ಲೇ ಸ್ತ್ರೀವಾದದ ಆಳ್ವಾದ ಅಧ್ಯಯನಗಳಕ್ಕೆ ನಾನು ತೊಡಗಿದ್ದೆ. ಸೊ ಸ್ತ್ರೀವಾದದ ಆಳ್ವಾದ ಅಧ್ಯಯನ ನನ್ನೊಳಗಡೆ ಒಂದು ಸೋದರಿತ್ವವನ್ನ ಕಟ್ಟುವ ಪ್ರಜ್ಞೆಯನ್ನು ಕೂಡ ಜಾಗೃತ ಮಾಡಿತು. ನಾವು ಯಾವಾಗ್ಲೂ ಕೂಡ ಇಬ್ಬರು ಹೆಣ್ಮಕ್ಳ ಏನು ಕಾದಾಟಕ್ಕೆ ಪಿತೃಪ್ರಧಾನತೆ ಕಾರಣ ಆಗಿರುತ್ತೆ. ನಾವು ಸ್ವಯಂ ನಾವು ಹೆಣ್ಮಕ್ಳಾಗಿ ಅದಕ್ಕೆ ಕಾರಣ ಆಗಿರಲ್ಲ ನಾವು. ಸೊ ಅಲ್ಲಿ ನೋಡಿ ಅವರಿಬ್ಬರಿಗೂ ಕೂಡ ಒಬ್ಬನೇ ಸಂಗಾತಿ, ಒಬ್ಬ ಮದುವೆ ಆದವನು, ಇನ್ನೊಬ್ಬ ಸಂಗಾತಿ. ಸೊ ಸಂಗಾತಿ ಆದವನು ಸಂಗಾತಿ ಆದಾಕೆ ಅವಳು ತಳ ಜಾತಿಯ ಹೆಣ್ಮಗಳು, ಅದ್ರ ಮೇಲೆ ಅದನ್ನು ಒಪ್ಪಿತವಲ್ಲದ ಕಾರಣಗಾಗಿ ಅವ್ರ ಮನೆಯಲ್ಲಿ ಫೋರ್ಸ್ಫುಲ್ ಆಗಿ ಮಾಡುವ ಮದುವೆ ಮೂಲಕ ಬರುವಂತ ಕಲ್ಲಮ್ಮ, ಅವಳು ಪಾಪ ಮುಗ್ದೆ ಓದು ಬರಹ ಬರೆದಿದ್ದವಳು, ಇವಳಿಗೂ ಓದು ಬರಹ ಬಂದಿಲ್ಲ, ಇವಳು ತಳ ಜಾತಿಯವಳು, ಆದ್ರೆ ಇವಳಿಗೊಂದು ಆತ್ಮವಿಶ್ವಾಸ ಇದೆ ದುಡ್ಕೊಂಡು ತಿನ್ನೋದು, ಇವಳು ದುಡಿತಾಳೆ, ಇವಳಿಗೂ ಆತ್ಮವಿಶ್ವಾಸ ಇದೆ. ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಯಾವಾಗ ಸ್ಥಾನಮಾನ ಬರುತ್ತೆ? ಆ ಸ್ಥಾನಮಾನಕ್ಕಾಗಿ ಹೆಣ್ಣು ಮಕ್ಕಳು ಗಂಡನ ಮೂಲಕ ಬರ್ತಿರುತ್ತೆ. ಗಂಡ ಸತ್ತ ಅಂದ್ರೆ ಅನಂತರದಲ್ಲಿ ಅವಳಿಗೆ ಆಸ್ತಿ ಪ್ರಶ್ನೆ ಬರುತ್ತೆ, ಅಲ್ಲಿ ಸರ್ವೈವಿಟಿಯ ಪ್ರಶ್ನೆ ಬರುತ್ತೆ, ಮಗನಾಗಿರ್ತಾನೆ ಮಗನನ್ನು ಪೋಷಿಸುವ ಪ್ರಶ್ನೆ ಬರುತ್ತೆ, ಇದೇ ಗಂಡನ ಬಿಟ್ಟು ಹೋಗಿರುವ ಪುಟ್ಟನಂಜಿಗೂ ಸೇಮ್ ಪ್ರಶ್ನೆ ಬರುತ್ತೆ. ಆದ್ರೆ ಅವಳು ತಳಜಾತಿ, ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ, ಇವಳಿಗೂ ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಕೂಡಿಕೆ ಮಾಡ್ಕೊಳ್ಳೋ ಅವಕಾಶ ಇದ್ರು ಕೂಡ ಕೂಡಿಕೆ ಮಾಡಿದ್ಮೇಲೆ ಆ ಮಗುನ್ ಕರ್ಕೊಂಡು ಹೋಗ್ಬೇಕು. ಆವಾಗ ಆಸ್ತಿಯ ಪ್ರಶ್ನೆ ಏನು? ಮದುವೆ ಮಾಡ್ಕೊಳ್ಳೋರು ಆಸ್ತಿ ಕೊಡ್ತಾರ, ಮಗನಿಗೆ ಕೊಡೋದಿಲ್ಲ. ಸೊ ಈ ಎಲ್ಲ ಇದೆಯಲ್ಲ ನಮ್ಮ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ಹೆಣ್ಮಕ್ಕಳದಲ್ಲದ ಬದುಕಿನ ವಿಧಾನ ಇದೆಯಲ್ಲ, ಆ ಬದುಕಿನ ವಿಧಾನಗಳನ್ನ ನಾನು ಗಮನಿಸ್ತಾ ಸ್ತ್ರೀವಾದಿಯಾಗಿ ನನಗೆ ಅವರಿಬ್ಬರ ಜಂಜಾಟ ತೊಳಲಾಟಗಳು ಮತ್ತೆ ಅವರಿಬ್ಬರು ಪರಸ್ಪರ ವಿರುದ್ಧವಾಗುವ ಕಾರಣವೇ ಇಲ್ಲ, ಹಾಗಾಗಿನೇ ಅವರು ಪರಸ್ಪರ ಒಂದಾಗುವ ಎಲ್ಲ, ಯಾಕೆ ಅಂದ್ರೆ ಆ ಸಾಮಾಜಿಕ ನೆಲೆಯಲ್ಲಿ ಇಬ್ರು ಒಂದೇ ಸ್ಥಾನದಲ್ಲಿದ್ದಾರೆ. ಜಾತಿ ಕಾರಣಕ್ಕಾಗಿ ಸ್ವಲ್ಪ ಭಿನ್ನ ಇದ್ರೂ ಆದ್ರೆ ಅವೇನು ಅಂತ ಹೆಚ್ಚಿನ ಭಿನ್ನತೆ ಇಲ್ಲ. ಇಬ್ರು ಎದುರಿಸ್ತಾ ಇರೋ ಪ್ರಶ್ನೆಗಳು ಪಿತೃಪ್ರಧಾನವಾದದ್ದೇ ಮತ್ತು ತಾವು ಕೂಡ ಪಿತೃಪ್ರಧಾನವಾಗಿದ್ದೀವಿ. ನಮ್ಮೊಳಗಡೆ ಇರುವ ಪಿತೃಪ್ರಧಾನತೆಯು ಕೂಡ ಜಾತಿಯ ಪಿತೃಪ್ರಧಾನತೆ ಪವರ್ ಅದರ ಅಧಿಕಾರದ ಪಿತೃಪ್ರಧಾನ ಅವ್ರಗಳಿಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿಗೆ. ಓ ನಾವಿಬ್ರು ಕೂಡ ಈ ಸಾಮಾಜಿಕ ನೆಲೆಯಲ್ಲಿ ಶೋಷಿತರೆ, ಆದ್ರೆ ನಾವಿಬ್ರು ಚೆನ್ನಾಗಿ ಬದುಕುವ ಮೂಲಕ ಒಂದಾಗಿ ಬದುಕುವ ಮೂಲಕ ಯಾವ್ದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ? ಪಿತೃಪ್ರಧಾನತೆಯಿಂದ ನಾವು ಬಿಡಿಸ್ಕೊಂಡು ಸ್ವಾಯತ್ತತೆಯ ಕಡೆಗೆ ಬದುಕನ್ನು ಹೋಗಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿದೆಯಲ್ಲ, ಅದು ನಾನು ಆ ಬೈನರಿ ಅರ್ಥ ಮಾಡ್ಕೊಂಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾದಂಬರಿ ಏನ್ ರೂಪಗೊಳ್ಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ಆಗಿರೋದ್ರಿಂದ ಆ ಡೈಕಾಟಮಿಯನ್ನ ನಾವೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಪಿತೃಪ್ರಧಾನತೆಯಿಂದ ಬಿಡಿಸ್ಕೊಂಡು ಮತ್ತೆ ನಾವು ಸೋದರಿತ್ವವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧ್ಯತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಎಲ್ಲ ರಂಗದಲ್ಲೂ ಎತ್ತರಕ್ಕೂ ಎಕ್ಕೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧಿಸ್ಲಿಕ್ಕೆ ಮತ್ತೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಬಿಡುತ್ತೆ. ಅದು ಶಿಕ್ಷಣ ಪಡೀಲಿ ಪಡಿದೇ ಹೋಗ್ಲಿ ಅಂತ ಒಂದು ಬಿಡುಗಡೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಯೋಚಿಸುವ ಶಕ್ತಿ ಇರುತ್ತೆ. ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಬಿಡಿಸ್ಕೊಳ್ಬೇಕಾಗಿದೆ. ಅಲ್ಲಿ ಸ್ವಪ್ರಜ್ಞೆಗಿಂತ

0: ಸ್ವತಂತ್ರ ಪ್ರಜ್ಞೆ ಸ್ವಪ್ರಜ್ಞೆ ಜಾಸ್ತಿ ಮಾಡ್ಕೊಳ್ಳೋದು ಒಂದು, ಇನ್ನೊಂದು ನಾವು ಸಮಾಜದ ಒಳಗಡೆ ಒಂದು ಹೆಣ್ಣನ್ನೋಳು ಒಬ್ಳು ನಮ್ಮೆಲ್ಲರ ಸಮಸ್ಯೆಗಳು ಏಕಮುಖವಾಗಿದೆ, ಆದ್ರೆ ಜಾತಿ ಕಾರಣಕ್ಕಾಗಿ ಅವು ಭಿನ್ನ ಇವೆ, ಅವುಗಳು ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಭಿನ್ನರಲ್ಲ ಅನ್ನೋದು ಅರ್ಥ.
1: ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳೋದಲ್ಲಿ ಒಬ್ಬರು ಒಬ್ಬರಿಗೆ ನೆರವನ್ನ ಕೊಟ್ಕೊಂಡು ಬಂದಾಗ ಎಲ್ಲರೂ ಸಮಾನತೆಯಿಂದ ಬದುಕನ್ನ
0: ಸಾಧ್ಯವಾಗಿಸುತ್ತೆ ಅನ್ನೋದು ಆ ಕಾದಂಬರಿಯ ಒಂದಿದ್ದು. ಅದ್ರ ಜೊತೆಗೆ ಪರ್ಯಾಯಗಳನ್ನು ಕೂಡ ನಾವು ಹುಡುಕೋಬಹುದು. ಪರ್ಯಾಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ನಾವ್ ಹೆಣ್ಮಕ್ಳು ನಾವ್ ಯಾವಾಗ ಪಿತೃಪ್ರಧಾನತೆ ಕಟ್ಟಿಕೊಟ್ಟಿರುವ ಏಕಮುಖದ ಚಿಂತನೆಯಿಂದ ಬಿಡಿಸ್ಕೊಂಡ್ರೆ ನಾವು ನಮ್ಮ ನಮ್ಮ ಬದುಕಿನ ಪರ್ಯಾಯಗಳನ್ನು ಕೂಡ ಹುಡ್ಕೊಳಕಾಗತ್ತೆ. ಬರೀ ಸೋದರಿತ್ವ ಕಟ್ಕೊಳಕ್ ಅಷ್ಟೇ ಅಲ್ಲ, ಪರ್ಯಾಯಗಳನ್ನು ಕೂಡ ಕಟ್ಕೊಳಕಾಗತ್ತೆ. ಪರಸ್ಪರ ಗೌರವಿಸಿಕೊಳ್ಳಕ್ಕೆ ಮತ್ತು ಆತ್ಮಸಮ್ಮಾನ ಅನ್ನೋದೊಂದಿದೆಯಲ್ಲ ಪ್ರತಿಯೊಬ್ಬರಿಗ, ಅದಕ್ಕೂ ಕೂಡ ನಾವು ಮಾಡ್ಕೊಳಕಾಗತ್ತೆ ಅನ್ನೋದು ಬರೀಲಿಕ್ಕೆ ಅದು ಒಂದು ಮುಖ್ಯ ಉದ್ದೇಶ ಕೃತಿಗೆ.
1: ಉತ್ತಮವಾದಂತಹ ಒಂದು ಉದ್ದೇಶ. ವಿಜಯಪುರ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ವಸ್ತು ಸಂಗ್ರಹಾಲಯದ ಯೋಜನೆಯನ್ನ ಹಾಕೊಂಡಿದ್ರಿ. ಅದರ ಪರಿಕಲ್ಪನೆ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಅದು ಪೂರ್ಣಗೊಂಡ್ರೆ ಬಹುಶಃ ಭಾರತದಲ್ಲೇ ಅಂತಹ ವಸ್ತು ಸಂಗ್ರಹಾಲಯ ಮತ್ತೊಂದಿಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆ ಹೇಗೆ ಬಂತು ಮತ್ತು ಅದಕ್ಕಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಮೇಡಮ್?
0: ನಾನು 2003 ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಜೂನ್ 22 ಅದು ಸಂಸ್ಥಾಪನಾ ದಿನಾಚರಣೆ, 23 ನಾವೆಲ್ಲ ಹೋಗಿದ್ದು ಸೆಪ್ಟೆಂಬರ್ ನಾನು ಹೋಗಿದ್ದು. ಹಾಗೂ ಮೂಲಭೂತ ಅವಶ್ಯಕತೆಗಳನ್ನ ನೆರವೇರಿಸಕ್ಕೆ ಅಲ್ಲಿ ಜಾಗ ತಕೋಬೇಕು, ಆಮೇಲೆ ಕ್ಯಾಂಪಸ್ ಡೆವಲಪ್ ಮಾಡ್ಬೇಕು, ಆ ತರದ್ದೇ ಕೆಲ್ಸಗಳಿತ್ತು. ಅದು ಬೆಳೀತಾ ಬೆಳೀತಾ ನನ್ಗನ್ನಿಸ್ತು ಇಲ್ಲೊಂದು ಮಹಿಳಾ ವಸ್ತು ಸಂಗ್ರಹಾಲಯ ಬಂದ್ರೆ ಮತ್ತೆ ಅನೇಕ ರೀತಿಯ ಸಂಶೋಧನೆಗಳಿಗೂ ಅದು ಹಾದಿ ಮಾಡುತ್ತೆ, ಮತ್ತೆ ಅನೇಕ ಹೆಣ್ಮಕ್ಕಳ ಕೌಶಲಗಳನ್ನ ನೋಡ್ಲಿಕ್ಕೂ ಸಿಕ್ಕತ್ತೆ. ಅದ್ ಮುಂದೆ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಆ ಕೌಶಲಗಳು. ಮತ್ತೆ ಅಷ್ಟೇ ಅಲ್ಲ, ನಾವು ನೊಮ್ಯಾಡಿಕ್ ಜೀವನ ಕ್ರಮದಿಂದ ಏನು 3 ಕಲ್ಲು ಗುಂಡು ಕಲ್ಲಿಟ್ಟು ಹೊಲೆಯನ್ನ ಹತ್ತಿಸಿ ಬೆಳೆದವರು, ಇವತ್ತು ನಾವು ಎಂತ ಆಧುನಿಕ ವಲಯಗಳ ಜೀವನ ಕ್ರಮಕ್ಕೆ ಬರ್ತಾ ಇದೀವಿ. ಸೊ ಅದರ ಒಂದು ಹಿಸ್ಟ್ರಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಹಿಳಾ ಜರ್ನಿಯಲ್ಲಿ, ಮಹಿಳೆಯರ ಜೀವನ ವಿಧಾನದ ಪ್ರಯಾಣದಲ್ಲಿ ಅದು ಕೂಡ ಒಂದು ದೊಡ್ಡ ಇತಿಹಾಸ. ಹೆಣ್ಮಗಳು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾಳೆ, ನಮ್ಮ ಜೀವನ ಕ್ರಮದ ಒಂದು ವಿನ್ಯಾಸ ಹೇಗೆ ಎಲ್ಲಿಂದ ಎಲ್ಲಿಗೆ ಬದಲಾಗಿದೆ ಅಂತ ಹೇಳ್ತಾ ಹೇಳ್ತಾ ನಾವ್ ಹೇಗೆ ಎಲ್ಲಿ ನಿಂತಿದೀವಿ ಇವತ್ತು ಅನ್ನೋದನ್ನು ಒಂದು ಹೇಳಕ್ಕಾಗತ್ತೆ. ಇನ್ನೊಂದು, ನಾವು ಅನೇಕ ರೀತಿಯ ಕೌಶಲ್ಯಗಳನ್ನ ಹೊಂದಿರೋರು ಹೆಣ್ಮಕ್ಳು, ನೇಕಾರಿಕೆಯಲ್ಲಿ ಕೌಶಲ್ಯ ಇರೋರು, ಕುಂಬಾರಿಕೆಯಲ್ಲಿ ಕೌಶಲ್ಯ ಇರೋರು, ಮತ್ತೆ ಮಣಿಗಳನ್ನಿಟ್ಕೊಂಡು ದಾರನಿಟ್ಕೊಂಡು ಬಟ್ಟೆನಿಟ್ಕೊಂಡು ಮಾಡ್ತಾ ಇರೋ ಕೌಶಲ್ಯಗಳಿವೆಯಲ್ಲ, ವೇಸ್ಟ್ ನ ಕಲೆಯಾಗಿ ರೂಪುಗೊಳಿಸುವಂತ ಒಂದು ಸಾಮರ್ಥ್ಯ ಹೆಣ್ಮಕ್ಳಿಗಿರೋದನ್ನ ಅದೊಂದು ಪ್ರದರ್ಶನವಾದಾಗ ಹೆಣ್ಮಕ್ಕಳ ಕೆಲಸಕ್ಕೆ ಬೆಲೆ ತರುವ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದು ಬರೀ ನೋಡೋದಲ್ಲ, ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅಧ್ಯಯನ, ಅದು ಅಧ್ಯಯನಕ್ಕೂ ಕೂಡ ಇದು ಒಂದು ಯೋಗ್ಯವಾದದ್ದು ಮತ್ತು ಅನೇಕ ಅಧ್ಯಯನಗಳನ್ನು ಮಾಡಬಹುದಾದದ್ದು ಒಂದು. ಸೊ ಒಂದು ವಸ್ತುನೇ ಹೇಗೆ ಬೆಳೆದಿದೆ ಅನ್ನೋದೇ ಒಂದು ರಿಸರ್ಚ್. ಅದು ಆ ರಿಸರ್ಚ್ಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನ ವಿಧಾನ ಕಟ್ಟಲಿಕ್ಕೆ, ಯಾಕೆಂದ್ರೆ ಮಹಿಳೆಯರಿಗೆ ಯಾರು ಚರಿತ್ರೆ ಕಟ್ಟಲ್ಲ. ಈಗ ನೀವು ನೋಡಿದ್ರಿ ಚರಿತ್ರೆ ಈಸ್ ಹಿಸ್ಟ್ರಿ. ಈಗ ಹರಿಸ್ಟ್ರಿ ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ? ಅದಕ್ಕೆ ನಾವು ಮಾಹಿತಿಗಳ ಕ್ರೋಢೀಕರಣವನ್ನ ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ಎಲ್ಲೆಲ್ಲಿ ತೊಡಗಿದ್ದಾರೆ, ಯಾವ್ಯಾವ ನಾಲೆಡ್ಜ್ ಅವ್ರಿಗಿದೆ, ಆ ನಾಲೆಡ್ಜ್ ಸಿಸ್ಟಮ್ ಅನ್ನ ಈ ಮುಖ್ಯವಾಹಿನಿಯ ಜ್ಞಾನ ಶಾಖೆ ಒಳಗೊಂಡಿದ್ಯಾ ಒಳಗೊಂಡಿಲ್ವಾ ಅನ್ನೋದನ್ನು ಕೂಡ ನಾವ್ ನೋಡ್ಬೇಕು. ಗೊಗ್ಗವೆ ಹೇಳ್ತಾಳೆ ಜ್ಞಾನಕ್ಕೆ ಲಿಂಗ ಇಲ್ಲ. ಆ ಅತೀತವಾದ ಜ್ಞಾನದಲ್ಲಿ ಹೆಣ್ಮಗಳೆಲ್ಲಿ ಹೇಳ್ತಾಳೆ ಕೇಳಿದ್ರೆ? ಏನ್ ಮಾಡಿಲ್ರಿ ಹೆಣ್ಮಕ್ಳು, ಬರೀ ಅಡಿಗೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಸಾಕೊಂಡಿದ್ದಾರೆ. ಆದ್ರೆ ಅಡಿಗೆ ಮಾಡುವುದ್ರಲ್ಲಿ ಅವ್ರು ಏನ್ ಮಾಡಿದ್ರು? ದಟ್ ಇಸ್ ಎ ಕೆಮಿಸ್ಟ್ರಿ, ಅದೊಂದು ರಸಾಯನ ಶಾಸ್ತ್ರ. ಪಾಕಶಾಸ್ತ್ರ ಇಸ್ ಎ ರಸಾಯನ ಶಾಸ್ತ್ರ. ಆ ಪಾಕಶಾಸ್ತ್ರಕ್ಕೆ ಅವಳು ಏನೆಲ್ಲ ವಸ್ತುಗಳನ್ನ ಬಳಸಿದ್ಲು, ಎಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀವಿ ನಾವು? ರುಬ್ಬೋ ಕಲ್ಲಿಂದ, ಅರಿಯೋ ಕಲ್ಲಿಂದ, ಕುಟ್ಟೋ ಕಲ್ಲಿಂದ ಇವತ್ತು ನಾವು ಮಿಕ್ಸರ್ಗೆ ಬರ್ಬೇಕಾದ ಒಂದು ಜರ್ನಿ ಇದೆಯಲ್ಲ. ಆ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೋಡಿ, ವಸ್ತುಗಳನ್ನ ಪ್ರಧಾನವಾಗಿ ಜಾಹೀರಾತು ಮಾಡುವಾಗ ನಮ್ಮ ಅಜ್ಜಿ ಮಾಡಿದ ಉಪ್ಪಿನಿಕಾಯಿ

0: ಅಯ್ಯಂತೆ, ಅಜ್ಜಿ ಮಾಡಿದ ಸಾಂಬಾರ್ ಪುಡಿ ಅಯ್ಯಂತೆ. ಅಜ್ಜಿ ಮಾಡಿದಕ್ಕೆ ಯಾಕೆ ಪ್ರಾಧಾನ್ಯ ಅಂದ್ರೆ, ಅಜ್ಜಿ ಏನೇನು ಪರಿಕರಗಳನ್ನು ಬಳಸ್ತಿದ್ಲು, ಹೇಗ್ ಬಳಸಿದ್ಲು, ಯಾವಾಗ ಬಳಸಿದ್ಲು, ಯಾವ ಯಾವ ರೀತಿ ಬಳಸಿದ್ಲು ಅನ್ನುವ ಜ್ಞಾನ ಒಂದಿದೆಯಲ್ಲ, ಈ ಜ್ಞಾನವನ್ನ ನಾವು ದಾಖಲೀಕರಣ ಮಾಡಿದೆ ನಮ್ಮ ಮಹಿಳಾ ಹಿಸ್ಟ್ರಿಯಲ್ಲಿ. ಅಡಿಗೆ ಮನೆ ಸಾಹಿತ್ಯ ಆಗಲ್ಲ ಅದು, ಅದು ಒಂದು ಸೈನ್ಸ್. ಅದು ಆ ಸೈನ್ಸ್ ಒಳಗಡೆ ಅದರ ರಸಾಯನ ಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ. ಒಂದು ಗೃಹ ಕೃತ್ಯವನ್ನ ಅವಳು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ಲೊಂದು ಗಣಿತ ಇದೆ. ಮತ್ತೆ ವೇಸ್ಟ್ ಅನ್ನ ರಸವನ್ನಾಗಿ ಮಾಡೋದು, ರಸವನ್ನಾಗಿ ಮಾಡೋದ್ರ ಮೂಲಕ ನೋಡಿ ಆ ಎಲ್ಲ ಜ್ಞಾನ. ಅದಕ್ಕೆ ನಾವು ಮಹಿಳಾ ಸಾಂಸ್ಕೃತಿಕ ಕೋಶ ಅಂತ 5 ವಾಲ್ಯೂಮ್ ಮಾಡಿದ್ವಿ. ಒಂದು ಕೃಷಿ, ಕೃಷಿಯಲ್ಲಿ ಹೆಣ್ಮಗಳು ಏನೇನ್ ಮಾಡ್ತಾಳೆ, ಆಹಾರ ಅದರಲ್ಲಿ ಅವಳದು ಏನು, ಪಶುಸಂಗೋಪನೆ, ಕೌಶಲ ಮತ್ತು ನಾಟಿ ವೈದ್ಯ, ಕೌಶಲ ಮತ್ತು ಕೌಶಲ್ಯ ಮತ್ತು ತಂತ್ರಜ್ಞಾನ, ಇವುಗಳಲ್ಲಿ ಬೆಸ್ತ್ರಲ್ಲಿ ಹೆಣ್ಮಕ್ಳು ಬುಟ್ಟಿ ಹೆಂಗ್ ನೇಯ್ತಾರೆ, ಹಗ್ಗ ಹೆಂಗ್ ನೇಯ್ತಾರೆ, ಅವ್ರು ಮಣಿಗಳನ್ನ ಹೇಗ್ ಹಾಕ್ತಾರೆ, ಕುಂಬಾರಿಕೆ ಚಿತ್ರಗಳು ಮಾಡುವಾಗ ಹೆಂಗ್ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಮೇಲೆ ಒಂದು ಚಿತ್ರ ಕಲೆಗಾರಿಕೆ ಮಾಡ್ತಾರ. ಅಂದ್ರೆ ಎಲ್ಲ ಕಸೂತಿಗಳು ಹೆಣ್ಮಕ್ಳು ಮಾಡ್ತಾರೆ. ಕಸೂತಿಗಳು ಎಲ್ಲೆಲ್ಲಿ ತುಂಬಾ ಕಸೂತಿ ಕೆಲಸ ಇದೆ ನೋಡಿ, ಇವನ್ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾಡೋದು. ಮನೆಯಲ್ಲಿ ಯಾವ್ದು ಸೂಕ್ಷ್ಮ ಕೆಲಸ ಇದೆಯಾ, ಅದು ಹೆಣ್ಮಕ್ಳೇ ಮಾಡೋದು. ಹಾಗಾದ್ರೆ ನಾವು ಸೂಕ್ಷ್ಮ ಮತಿಗಳಲ್ವಾ,
1: ಖಂಡಿತ.
0: ಸೊ ಹಿಸ್ಟ್ರಿಯಲ್ಲಿ ಅದು ದಾಖಲಾಗ್ಬೇಕಲ್ವಾ. ಅದಕ್ಕೇನೆ ಒಂದು ವಸ್ತು ಸಂಗ್ರಹಾಲಯ ಮಹಿಳೆಯರ ಜ್ಞಾನ ಶಿಸ್ತಿನ ಆಗರ ಅದು. ಸೊ ಅದನ್ನ ಕಟ್ಟೋದ್ರ ಮೂಲಕ ಒಂದ್ ಚರಿತ್ರೆ ಕಟ್ಟಕ್ಕೆ ಅದು ಮುಖ್ಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ವವಿದ್ಯಾನಿಲಯ ಅಲ್ಲದೆ ಬೇರೆ ಎಲ್ಲೂ ಕೂಡ ಮಹಿಳಾ ವಸ್ತು ಸಂಗ್ರಹಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅದನ್ನ ನಾವು ಪ್ಲಾನ್ ಮಾಡಿದ್ವಿ. ಭಾರತದಲ್ಲಿ 7 ಮಹಿಳಾ ವಿಶ್ವವಿದ್ಯಾಲಯ ಇದೆ, ಯಾರೇನು ಯೋಚಿಸಿಲ್ಲ, ನಾವು ಮಾತ್ರ ಯೋಚಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದನ್ನ ನಾವು ಕಟ್ಟುವಾಗ ನಮ್ಮ ನೋಡಿ ಏನೇ ಕಟ್ಟಕ್ ಹೋಗುವಾಗ ಸಮಸ್ಯೆಗಳು ಬರ್ತವೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ ಸಮಸ್ಯೆಗಳನ್ನು ಮೀರಿ ನಾವ್ ಯಾಕೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು. ಯಾಕೆ ಅಂದ್ರೆ ಸಬೀಹ ಅವರು 2016 ಅವರು ವಿಸಿ ಆಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಅವರು ಒಬ್ರು ಸ್ತ್ರೀವಾದಿ ಆಗಿರೋದ್ರಿಂದ ನಾವು ಅವರಿಬ್ರು ಕೂಡಿ ಅದನ್ನ ಯೋಚಿಸಿದ್ವಿ, ನೀನ್ ಮಾಡು ನಾವು ಅದಕ್ಕೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿನೇ ಆ ಯೋಜನೆಯನ್ನ ರೂಪಿಸಿ ನಾವು ಅದನ್ನ ನಾವು ಮಾಡಕ್ಕೆ ಮಾಡಿದ್ವಿ. ಅದಕ್ಕೆ 30 ಜಿಲ್ಲೆಗಳಿಂದ ವಸ್ತುಗಳನ್ನ ಸಂಗ್ರಹಿಸ್ಲಿಕ್ಕೆ 30 ಫೀಲ್ಡ್ ವರ್ಕರ್ಸ್ ನ ನಾವು ತಕೊಂಡಿದ್ವಿ, ಸಂಗ್ರಹ ಮಾಡಿದ್ವಿ. ಅದಕ್ಕೆ ದೂಸರಸ್ವತಿಯವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು, ಒಬ್ರು ಫೋಟೋಗ್ರಾಫರ್ ನ ತಕೊಂಡಿದ್ವಿ, ಒಬ್ರು ರಿಸರ್ಚ್ ಅಸಿಸ್ಟೆಂಟ್, ಒಬ್ರು ಅಸೋಸಿಯೇಟ್. ಸೊ 4-5 ಜನ ಸೇರ್ಕೊಂಡು ವರ್ಕ್ಶಾಪ್ಸ್ ಮಾಡಿ ಎಂತೆಂತ ವಸ್ತು ಸಂಗ್ರಹಿಸ್ಬೇಕು, ಯಾವಾಗ ಏನ್ ಮುತುವರ್ಜಿ ವಹಿಸ್ಬೇಕು ಅನ್ನೋದನ್ನೆಲ್ಲ. ಈಗ ನಮ್ಮ ಹತ್ರ 5,000 ಚಿಲ್ಡ್ರೆ ಆರ್ಟಿಫ್ಯಾಕ್ಟ್ಸ್ ಇದೆ, ಅಲ್ಲಿ ಸಂಗ್ರಹ ಆಗಿದೆ, ಬಿಲ್ಡಿಂಗ್ ಕಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೆ. ಈಗ ಜೋಡಿಸುವ ಕೆಲಸ ಮಾತ್ರ ಇರೋದಲ್ಲಿ, ವಸ್ತುಗಳಿದೆ, ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾಗಿರೋದು ಗ್ಯಾಲರೀಸ್ ಅಂದ್ರೆ ಶೋಕೇಸಸ್, ಅವುಗಳನ್ನ ಮಾಡಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಟರ್ಮ್ ಮುಗ್ದೋಯ್ತು, ನೆಕ್ಸ್ಟ್ ಬಂದವರು ಅದನ್ನ ತಕೊಳ್ಬೇಕು, ಗ್ಯಾಲರೀಸ್ ಮಾಡಿ ಅದನ್ನ ಜೋಡಿಸ್ಬೇಕು. ಜೋಡಿಸೋದು ಅಷ್ಟಕ್ಕೆ ಅದು ಮುಖ್ಯ ಆಗಲ್ಲ, ಅವಕ್ಕೆ ಸ್ಟೋರೀಸ್ ನ ಬರಿಬೇಕು, ಏನ್ ಇದ್ರದ್ದು ಸ್ಟೋರೀಸ್, ಈ ವಸ್ತುಗಳ ಇತಿಹಾಸ ಏನು, ಯಾವಾಗ ಬಂದು ಹೇಗ್ ಬಂದು ಅಂತ ಅದನ್ನ ಮಾಡಿಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ರೆ ನಮ್ಮ ಮಕ್ಕಳಿಗೆ ಮಹಿಳಾ ಸಂಸ್ಕೃತಿಯ ಪರಿಚಯ ಆಗತ್ತೆ. ನಾವು ಹೇಳ್ಬೇಕು ಜನರಿಗೆ, ದಿಸ್ ಇಸ್ ವಾಟ್ ನಾವು ಸೌಂದರ್ಯದ ಪರಿಕಲ್ಪನೆ ಅನ್ನೋದು ಹೇಗೆ ಕಟ್ಟಲಲ್ಪಟ್ಟಿದೆ ಹೆಣ್ಮಕ್ಳು, ಅವು ಅವರು ಉಡುವ ಬಟ್ಟೆಗಳಲ್ಲೂ ಹೇಗ್ ಕಾಣಿಸುತ್ತೆ, ಆಹಾರದಲ್ಲೂ ಹೇಗ್ ಕಾಣಿಸುತ್ತೆ, ಅವ್ರು ಮಾಡುವ ಕೆಲಸದಲ್ಲಿ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಉಪ್ಪಿನಕಾಯಿಗಳ ವೆರೈಟಿಯಲ್ಲಿ ಹೇಗ್ ಕಾಣಿಸುತ್ತೆ, ಚಟ್ನಿ ಪುಡಿಗಳಲ್ಲಿ ಏನ್ ಕಾಣಿಸುತ್ತೆ, ಸಾಂಬಾರ್ ಅಲ್ಲಿ ಏನ್ ಕಾಣಿಸುತ್ತೆ, ಅದನ್ನು ಕೂಡ ಮಹಿಳಾ ವಸ್ತು ಸಂಗ್ರಹಾಲಯ ಕಾಣಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ, ಅಲ್ಲಿ ದಿನಾ ಆಹಾರದ ಒಂದು ಪ್ರಾತ್ಯಕ್ಷಿಕೆ ಬರ್ಬೇಕು, ಅಲ್ಲಿ ಅವರು ಅಡಿಗೆ ಬೆಳಗಿನ ಮಾಡಿ ಮಧ್ಯಾಹ್ನ ಅದನ್ನೆಲ್ಲ ನೋಡಕ್ ಬರೋರ್ಗೆ ಮಾರಾಟ ಮಾಡಬಹುದು. ಅದು ನೋಡ್ದಂಗಾಯ್ತು ಹೇಗೆ ಮಾಡೋದು. ಮತ್ತೆ ಅಲ್ಲಿ ಸುತ್ತ ನಾವು ಒಂದಷ್ಟು ಅಂಗಡಿ ಮಾಡ್ಕೊಳಕ್ಕೂ ಮ್ಯೂಸಿಯಂ ಒಳಗಡೆ ಇದೆ. ಹೊರಗಡೆ ನಾವು ಒಂದಷ್ಟು ಜಾಗ ಬಿಟ್ಟಿದೀವಿ, ಅಲ್ಲಿ ಒಂದ್ ಸಣ್ಣ ಸಣ್ಣ ಅಂಗಡಿ ಇಡೋಂಗು ಮಾಡಿದೀವಿ. ಅಲ್ಲಿ ಹೆಣ್ಮಕ್ಳು ಏನು ವಸ್ತುಗಳು ತಯಾರ್ ಮಾಡ್ತಾರೋ ಅಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದಾಗ ಕೂಡ ಅಲ್ಲಿ ಅವ್ರಿಗೆ ಪ್ರದರ್ಶನ ಮಾಡಿಕೊಂಡು ಮಾರಾಟ ಮಾಡ್ಕೊಳ್ಳಕ್ಕೂ ಅವ್ರಿಗೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾವು ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದ್ವಿ. ಅದು ಬರಬಹುದು ಮುಂದೆ, ಅದ ಆಗ್ಬೇಕಾದ್ರೆ ಎಲ್ಲರ ಒಂದು ಒತ್ತಾಸೆ ಬೇಕು.

0: ಬೇಕು, ಸಹಕಾರ ಬೇಕು, ನೆರವು ಬೇಕು. ಮತ್ತೆ ಓ ಇಷ್ಟು ದೊಡ್ಡ ಒಂದು ಇತಿಹಾಸವನ್ನ ಇದು ಹೇಳುತ್ತೆ ಅನ್ನುವ ಕೆಲಸದ ಅಗಾಧತೆಯನ್ನು ಕೂಡ ಅರ್ಥ ಆದಾಗ ಎಲ್ರು ಮುಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಅದಾಗುತ್ತೆ, ಆಗ್ಬೇಕು.
1: ಮತ್ತೆ ಅಲ್ಲೊಂದು ಮಿನಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೀರಾ?
0: ಮಿನಿ ಥಿಯೇಟರ್ ಇದೆ ಅಲ್ಲಿ. ಯಾಕೆ ಅಂದ್ರೆ ಈಗ ಯಾವ್ದೋ ಒಂದು ಸಣ್ಣ ಸಣ್ಣ ಮಹಿಳೆಯರ ಸಂಬಂಧಿಸಿದ ನಾಟಕಗಳನ್ನು ಸಣ್ಣ ಮಾಡ್ಬೋದು, ನೃತ್ಯ ಮಾಡ್ಬೋದು, ಅಥವಾ ತಾಳ್ಮದ್ಲಿ ಮಾಡ್ಬೋದು, ಹಾಡಾಡ್ಬೋದು. ಅದಕ್ಕೆ ಅಂತ ಒಂದು ಮಿನಿ ಥಿಯೇಟರ್ ಕೂಡ ಅಲ್ಲಿ ಮಧ್ಯದಲ್ಲಿ ಮಾಡಿದೀವಿ. ಅದ್ ಮಾಡ್ತಾ ಇದ್ರೆ ಅಲ್ಲಿ ಆಹಾರ ತಕೊಂಡ್ ಬಂದು ತಿನ್ಕೊಂಡು ಅದನ್ನ ನೋಡ್ಕೊಂಡು ಹೆಣ್ಮಕ್ಳ ಆರ್ಟ್ ಫಾರ್ಮ್ಸ್
1: ಕಲಾ ಪ್ರದರ್ಶನವನ್ನು ಕೂಡ ನೋಡ್ಕೊಂಡು ಮನಸ್ಸಿಗೂ ಮುದ, ನಾಲಿಗೆಗೂ ರುಚಿ, ಕಣ್ಣಿಗೂ ತಂಪು, ಎಲ್ಲವೂ ಒಂದೇ ಸ್ಥಳದಲ್ಲಿ ನಮ್ಗೆ ಸಿಗ್ತಾ ಇದೆ
0: ಅಂತ ಮಾಡಿದ್ದು.
1: ತುಂಬಾ ಉತ್ತಮವಾದಂತಹ ಯೋಜನೆ ಮೇಡಮ್, ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತಾನೆ ಆಶಿಸ್ತೀವಿ. ಒಬ್ಬ ಲೇಖಕಿಯಾಗಿ ಸಾಕಷ್ಟು ಸಾಹಿತ್ಯ ಸೇವೆಯನ್ನ ಮಾಡ್ತಾನೆ ಬಂದಿದ್ದೀರಾ. ಕೃತಿ ರಚನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಾ, ಮತ್ತು ಅದಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆ ನಿಮ್ಗೆ ಯಾವ್ದ್ರಿಂದ ಸಿಗುತ್ತೆ ಮೇಡಮ್?
0: ನಾನು ಸುಮ್ನೆ ಎಂ ಎ ಮಾಡುವಾಗ ಪದ್ಯ ಬರೆಯಕ್ಕೆ ಶುರು ಮಾಡಿದ್ದಲ್ಲ, ಬಿ ಎಸ್ ಸಿ ಓದೋವಾಗ್ಲೂ ಕೂಡ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಿಗೆ ಕಾವ್ಯ ಸ್ಪರ್ಧೆ ನೀಡ್ತಿದ್ರು. ಕಮಲಾ ಹಂಪನ ಮೇಡಮ್ ಇದ್ರು ನಮ್ಗೆ, ಅವರು ನಮ್ ಕನ್ನಡ ಟೀಚರು, ಕಾವ್ಯ ಸ್ಪರ್ಧೆ ಇಡೋರು. ಅವಾಗ ಸುಮ್ನೆ ಕಾವ್ಯ ಸ್ಪರ್ಧೆಗೆ ಅಂತ ಕವನ ಬರೆಯಕ್ಕೆ ಶುರು ಮಾಡ್ತಾ ಆಮೇಲೆ ಬರಿತಿದ್ದೆ, ಆದ್ರೆ ಎಲ್ಲಿನೂ ನಮ್ ಪ್ರಕಟ ಮಾಡಿಲ್ಲ. ಅನಂತರದಲ್ಲಿ ಮಾನಸದಲ್ಲಿ ಕೆಲವು, ಮತ್ತೆ ನಮ್ಮ ಹೊಸತ್ತುಗೆ ಒಂದೆರಡು ಪದ್ಯ ಕಳಿಸಿರ್ಬೋದು, ಬಿಟ್ರೆ ನಾನೇನು ಅಷ್ಟು ಕಳಿಸಿಲ್ಲ. ಆದ್ರೆ ಎರಡು ಕವನ ಸಂಕಲನಗಳನ್ನ ಪ್ರಿಂಟ್ ಮಾಡಿದ್ವಿ ಮೊದ್ಲು 2001 ಲೇಬರ್ ವಾರ್ಡಿನಲ್ಲಿ ಒಂದು ದಿನ ಅಂತ, ಆಮೇಲೆ ನೆತ್ತಿ ಸುಟ್ಟ ಕಾಲ ಅಂತ 18. ಆವಾಗ ಎರಡು ಕವನ ಸಂಕಲನ ಬಂದಿದೆ ನಂದು. ನಾ ಪದ್ಯ ಸ್ಪಾಂಟೇನಿಯಸ್ ಓವರ್ ಫ್ಲೋ ಅಲ್ವಾ, ಅದು ನಮ್ ಫೀಲಿಂಗ್ಸ್, ಪವರ್ಫುಲ್ ಫೀಲಿಂಗ್ಸ್, ನಮ್ಗೆ ಯಾವಾಗೋ ಅನ್ಸುತ್ತೆ ಏನೋ ವಿಷಯ ಕಾಡುತ್ತೆ, ಅವಾಗ ಒಂದ್ ಬರ್ದಿರೋದು, ಆತರ ಸಿದ್ಧತೆಗಳಿಲ್ಲದೆ ಬರೆದ ಪದ್ಯಗಳು. ಆದ್ರೆ ವಿಮರ್ಶೆಗೆಲ್ಲ ಸಿದ್ಧತೆ ಬೇಕಾಗತ್ತೆ, ಅದಕ್ಕೆ ಓದ್ಬೇಕಾಗತ್ತೆ, ಓದಿದ್ಮೇಲೆ ಚಿಂತನೆ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರೆಫರೆನ್ಸಸ್ ನು ಹುಡುಕ್ಬೇಕಾಗತ್ತೆ. ಆ ತರದ್ದು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ, ಮತ್ತೆ ನಾನು ತುಂಬಾ ಹೆಚ್ಚು ಕೆಲಸ ಮಾಡಿರೋದು ಸಂಶೋಧನೆಗಳಲ್ಲಿ. ನಾನು ಅಲ್ಲಿ ಇನ್ನೊಂದು PhD ಆ ಸಂಶೋಧನೆ ಅಷ್ಟೇ ಅಲ್ಲ, ಅಲ್ಲಿ ಹೋದ್ಮೇಲೆ ನಾನು ಒಂದು 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ಬೇರೆ. ಈಗ ನಮ್ಮ
1: ಜಿಲ್ಲಾ
0: ಸಂಪಾದನೆ ಮಾಡೋದ್ರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಒಂದು ತಯಾರು ಮಾಡಿದ್ದೀನಿ. ಆಮೇಲೆ 2014 ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGC ಇಂದ 2 ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ, ಅದು ಒಂದು ಅಧ್ಯಯನ ಮಾಡಿದ್ವಿ. ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿಯವರು ನನಗೆ ಕುಂಚಿಕೊರವರು ಅಲಿಮಾರಿ, ಆ ಕುಂಚಿಕೊರವರು ಅಧ್ಯಯನ ಮಾಡುವಾಗ್ಲೂ ಕೂಡ ನಾನು ಆ ಕೆಲಸಗಳನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನ ಮಾಡೋವಾಗೂ ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ, ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಭೇಟಿ ಬಚಾವ್ ಭೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು, ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರವ್ರದ್ದು ವರ್ಕ್ ಮಾಡೋವಾಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೊತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾನು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡಿಸಿದೆ ನಾನು, ಕುಂಚಿಕೊರವರ ಪ್ರಾಯೋಗಿಕ ಅಧ್ಯಯನ. ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ ಅದು. ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ, ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತ ಅವ್ರನ್ನ ಅಂತ ತೋರಿಸೋದು, ಆ ತರದ ಅಧ್ಯಯನ. ಅದನ್ನ ರಿವ್ಯೂ ಮಾಡಿದವರೆಲ್ಲಾನು ಅದ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಹತ್ತತ್ರ 50 ಲಕ್ಷ ಲೋನ್ಸ್ ಕೊಡಿಸಿದೀವಿ ಅವ್ರಿಗೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ರಾ ಮೆಟೀರಿಯಲ್ ಸಂಗ್ರಹಕ್ಕೆ ಅವ್ರ ಲಾರಿನ ಕೊಡ್ಬೇಕಲ್ಲ, ಆ ಲಾರಿ ಬಾಡಿಗೆನೆ ಅವ್ರಿಗೆ ತುಂಬಾ ವಜ್ಜೆ. ಆ ಲಾರಿ ಬಾಡಿಗೆಯನ್ನ ಫುಲ್ಫಿಲ್ ಮಾಡಷ್ಟು ಹಣ ಸಿಕ್ಕರೆ ಅವ್ರು ವರ್ಷ ಪೂರ್ತಿ ಪರಕೆಯನ್ನ ಮಾಡ್ಕೊಂಡು ಜೀವನ ವಿಧಾನ ನಡೆಸ್ತಾರೆ. ಆ ಕಾರಣಕ್ಕೆ ನಾವು ಒಂದು ಸಬ್ಸಿಡಿ ಲೋನ್ ಕೊಡಿಸಿದ್ವಿ. ಆ ಸಬ್ಸಿಡಿ ಲೋನ್ ಅವ್ರಿಗೇನಾಯ್ತು, ಮೂಲಧನ ಸಿಕ್ಕಿತ್ತಲ್ಲ ಕಚ್ಚಾ ವಸ್ತು ತಕೊಳಕ್ಕೆ, ಹಾಗಾಗಿ ಅವರ 1 ವರ್ಷದ ಆದಾಯ. ಆಮೇಲೆ ಅವ್ರಿಗೆ ನಾವು ಪ್ಲಾನ್ ಹೇಳ್ಕೊಟ್ವಿ ಕಚ್ಚಾ ವಸ್ತುಗೆ ಎಷ್ಟು ದುಡ್ಡು

0: ಬಿತ್ತು, ಇದರಿಂದ ಎಷ್ಟು ಪರ್ಕೆ ತಯಾರಾಗತ್ತೆ, ಆ ಪರ್ಕೆ ತಯಾರ್ ಮಾಡಕ್ಕೆ ನೀವ್ ಎಷ್ಟು ದಿನ ಮಾನವ ದಿನಗಳನ್ನ ಹಾಕ್ತೀರಿ, ಅದೆಲ್ಲವನ್ನೂ ಕೂಡಿ ಪರ್ಕೆಗೆ ಬೀಳುವ ಹಣನ ನಾವು ಖರ್ಚನ್ನ ಒಂದಕ್ಕೆ 3 ರೂಪಾಯಿ ಬಿದ್ರೆ ನಿಮಗೆ ಲಾಭವಾಗಿ 2 ರೂಪಾಯಿ ಬೇಕು. ಯಾಕಂದ್ರೆ ಅವರು ಆಟೋದಲ್ಲಿ ಹೋಗ್ತಾರೆ, ಆ ಊರುಗಳಲ್ಲೆಲ್ಲ ಒತ್ಕೊಂಡು ಓಡಾಡ್ತಾರೆ, ಪರಿಕೆ ಮಾಡ್ತಾರೆ. ಒಂದು ಪರಿಕೆ ನೀವು 5 ರೂಪಾಯಿ ಮಾರಿದ್ರೆ ಮಾತ್ರ ಲಾಭ. ಅವಾಗಲೇ ಅವರೆಲ್ಲ 1 ರೂಪಾಯಿಗೆ 2 ರೂಪಾಯಿಗೆ ಮಾರ್ತಿದ್ರು, ಅದರಿಂದ ಲಾಸ್ ಆಗ್ತಿದ್ರು, ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೋ ಊಟ ಕೊಟ್ರೆ ಪರಿಕೆ ಕೊಟ್ಬಿಡ್ತಿದ್ರು, ಯಾರೋ ಒಂದು ಇಡೀ ಜೋಳ ಕೊಟ್ರೆ ಪರಿಕೆ ಕೊಟ್ಬಿಡ್ತಿದ್ರು. ಅದನ್ನೆಲ್ಲ ಅವ್ರಿಗೆ ಮನದಟ್ಟು ಮಾಡಿ ಹೇಗೆ ನೀವು ಪರಿಕೆ ಮಾರಬೇಕು ಅನ್ನೋದನ್ನ ಹೇಳಿ ಅದಕ್ಕೊಂದು ಮೌಲ್ಯ ಕಲ್ಪಿಸಿದ್ವಿ ನಾವು ಅವ್ರ ಪ್ರಾಡಕ್ಟ್ಗೆ. ಅದು ಅವ್ರಿಗೆ ಹೆಚ್ಚು ಪರಿಣಾಮ ಆಯ್ತು. ಅದ್ರ ಮೂಲಕ ಮಕ್ಕಳಿಗೆ, ಅವ್ರ ಮಕ್ಕಳುಗಳು ಏನ್ ಮಾಡ್ತಿದ್ರು, ತಾಯಿಂದ್ರು ಬೆಳಿಗ್ಗೆನೆ ಹೋಗ್ಬಿಡ್ತಿದ್ರಲ್ಲ, ಇವ್ರು ಭಿಕ್ಷೆ ಬೇಡಕ್ ಹೋಗೋರು, ಊಟ ಇರ್ಲಿಲ್ಲ ಹೊಟ್ಟೆ ಹಸುವಿಗೆ ಮನೆಗಳಿಗೆ, ಅವ್ ಮಾಡ್ಕೊಂಡು ಹಸುದು ಎಂತದ್ದು ಅನ್ನ ತಿನ್ಕೊಂಡು ಅವ್ರ ಆರೋಗ್ಯ ಅದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವು ಅಲ್ಲಿ ಒಂದು ಅಂಗನವಾಡಿ ಮಾಡಿಸಿದ್ವಿ. ಬೆಳಿಗ್ಗೆನೆ ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆಲ್ಲ ಒಂದ್ ತಾಕೀತ್ ಮಾಡಿದ್ಮೇಲೆ ಮಕ್ಕಳು ಭಿಕ್ಷೆ ಬೇಡೋದು ಬಿಟ್ಟು, ಈಗ ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದಾರೆ. ಶಾಲೆಗೆ ಹೋಗ್ತಿರ್ಲಿಲ್ಲ ಮಕ್ಕಳು, ಅವರಲ್ಲಿ ಇದ್ದಂತ ಹುಡುಗರು ಓದಿದವ್ರನ್ನೇ ಹೇಗೆ ಲೋನ್ ಪಡ್ಕೋಬೇಕು ಅಂತ ಬ್ಯಾಂಕ್ಗಳಿಗೆ ಅವ್ರನ್ನ ಪರಿಚಯಿಸಿ, ಅವ್ರಲ್ಲಿದ್ದ ಒಂದು ಭಯ ಇತ್ತಲ್ಲ ಮುಖ್ಯವಾಹಿನಿಗೆ ಹೋಗಿ ಹೇಗೆ ಸಂಪರ್ಕ ಕಲ್ಪಿಸ್ಬೇಕು, ಅದನ್ನೆಲ್ಲ ಸ್ವಲ್ಪ ನಾವು ಅವರಿಂದ ತೆಗೆದು ಈಗ ಯಾವಾಗ ಬೇಕಾದ್ರೂ ಅವ್ರು ನಮ್ಮಲ್ಲಿ ಅಲ್ಲಿ ಮಲ್ಲಮ್ಮ ಎಳವಾರ್ ಅಂತಿದ್ದಾರೆ, ಅವ್ರ ಮಹಿಳಾ ಚೈತನ್ಯ ಬ್ಯಾಂಕ್ ಕಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ತಕೊಳ್ಬಹುದು 25,000. ಅದು ವಾಪಸ್ ಕಟ್ಟಿದ್ರೆ ಮತ್ತೆ ಅವ್ರು ಕೊಡ್ತಾರೆ. ಅವ್ರಿಗೆ ಪಿಗ್ಮಿಯು ಮಾಡಿಸಿದ್ವಿ, ದಿನ ದಿನ ತುಂಬಿಟ್ರೆ ಅವ್ರ ದುಡ್ಡು ಈಸಿ ಆಗತ್ತೆ ಅನ್ನೋದನ್ನ ಅವ್ರಿಗೆ ಅದನ್ನೊಂದು ವ್ಯವಸ್ಥೆ ಮಾಡಿ ಈಗ ಅವರು ಯಾವಾಗ ಮುಗಿಯಿತೋ ಬೇಕಾದಾಗ ಅಲ್ಲಿ ಹೋಗಿ ಲೋನ್ ತಕೋತಾರೆ, ಮತ್ತೆ ಕಟ್ತಾರೆ. ಆ ತರದ ಒಂದು ಆಕ್ಸೆಸ್ ಅಂದ್ರೆ ಮೀಟರ್ ಬಡ್ಡಿಯಿಂದ ತಪ್ಪಿಸ್ಕೊಂಡು
1: ಅವ್ರಿಗೊಂದು
0: ಹೌದು. ಈಗ ಅವರು ಬಹಳ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಅವರು ಆರೋಗ್ಯವಾಗಿ. ಮತ್ತೆ ಅವ್ರಿಗೆ ಆರೋಗ್ಯ, ನಾವು ಅಲ್ಲಿ 2-3 ಅಜ್ಜಿಯರಿಗೆ ಕ್ಯಾಟ್ರಾಕ್ಟ್ ಬಂದು ಕಣ್ ಕಾಣಿಸ್ತಿರ್ಲಿಲ್ಲ, ಅವ್ರು ದುರ್ಗಮ್ಮ ಆಗ್ಬಿಟ್ಟಿದ್ದಾಳೆ ಕಣ್ ಕಾಣಲ್ಲ ಅಂತ ಅವ್ರಿಗೆ ಆಮೇಲೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪರೇಟ್ ಮಾಡಿಸಿ ಆಮೇಲೆ ನೋಡಿ ದುರ್ಗವ್ಯದಲ್ಲ ಇದು ಕಣ್ಣಿನ ಬ್ಯಾನ್ ಇದು ಅಂತ ಹೇಳಿ ಆಪರೇಟ್ ಕಣ್ಣು ಇವಾಗ ಕಾಣಿಸ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಯ್ತು, ಓ ನಮ್ಗೆ ಕಣ್ ಕಾಣದೆ ಆದ್ರೆ ಆಸ್ಪತ್ರೆಗೆ ಹೋಗ್ಬಹುದು, ದುರ್ಗಿ ಕಾಟ ಅಲ್ಲ ಅಂತ. ಇಂಥವ್ದು ಅಂದ್ರೆ ಕೆಲವು ಸಾರಿ
1: ಹೊರಗಡೆ ತಂದ್ರಿ.
0: ಆಮೇಲೆ ಅವ್ರಿಗೆ ಹೆಲ್ತ್ ಚೆಕಪ್ಗಳು ತುಂಬಾ ನಿರಂತರವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ತ್ ಚೆಕಪ್ಗಳನ್ನ ಮಾಡಿಸಿದ್ವಿ. ಅವ್ರಿಗೆ ಈ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಹೇಗೆ ಅವ್ರಿಗೆ ಅವೇರ್ನೆಸ್ ಬಂತು, ಅವೇರ್ನೆಸ್ ಅವ್ರನ್ನ ಶಾಲೆ ಅತ್ತ ಮಕ್ಕಳನ್ನ ಕಳ್ಸೋಗೆ ಹೆಂಗ್ ಮಾಡ್ತು. ಮತ್ತೆ ಮಕ್ಕಳನ್ನ ಈಗ ನೋಡಿ 14 ವರ್ಷದ ಒಳಗಡೆ ಮಗು ದುಡಿಬಾರ್ದು ಅಂತಾರೆ, ಆದ್ರೆ ಈ ಮಕ್ಕಳು ಏನ್ ಮಾಡ್ತಾರೆ, ಸಂತೆ ಇರುತ್ತಲ್ಲ ಪರ್ಕೆ ಮಾರಕ್ ಹೋಗ್ಬಿಡ್ತಾರೆ. ನಾವು ಮನೆಗಳಲ್ಲಿ ತೋಟ, ಆದ್ರೆ ಪೊಲೀಸ್ ಪರ್ಕೆ ಮಾರುವಾಗ ಅವ್ರ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ. ಆತರ ನಾವು ಅವ್ರನ್ನ ಹಿಡಿಬಾರ್ದು, ಯಾಕೆ ಹಿಡಿಬಾರ್ದು ಅಂತ ಅವ್ರಿಗೂ ಹೇಳಿ, ಮಕ್ಕಳು ಸಣ್ಣ ಮಕ್ಳು ಕಳ್ಸ್ಬೇಡಿ, ನಿಮ್ ಜೊತೆ ಕರ್ಕೊಂಡ್ ಬನ್ನಿ ಅಂತೆಲ್ಲ. ಅಂದ್ರೆ ಈ ತರ ಸಮಗ್ರವಾಗಿ ಅವರ ಬದುಕಿಗೆ ನಾವು ಅಲ್ಲಿ ನಿರಂತರವಾಗಿ ಸಪೋರ್ಟಿವ್ ಆಗಿದ್ದಿದ್ರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಜನರ ಜೊತೆ ವ್ಯವಹಾರದ ಒಂದು ಪ್ರಜ್ಞೆ ಜಾಗೃತ ಆಯ್ತಲ್ಲ, ಈಗ ಅವರು ಅವ್ರ ಪಾಡ್ಗವರೆಲ್ಲ ಮಾಡ್ಕೋತಾರೆ, ಚೆನ್ನಾಗಿ ಹೋಗಿದ್ದಾರೆ
1: ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೂಡ
0: ಮೂಡಿಸಿದ್ರು.
1: ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ನೀವು ಕೂಡ ನನ್ನ ಕರೆದು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ.
1: ನಮಸ್ಕಾರ ಮೇಡಮ್. ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ದಾಕ್ಷಾಯಿಣಿ ಪಿ. ಇದು ಈ ವಾರದ ಕನ್ನಡ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಡಿ ಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ

0: ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಡಿ ಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇದೀಗ ಶಾಸ್ತ್ರೀಯ ಸಂಗೀತ. ಮಂಡ ಬಲರಾಮ ಶರ್ಮಾ ಅವರ ಕೊಳಲು ವಾದನ ಕೇಳುವಿರಿ. ಮೊದಲಿಗೆ ಅಭೋಗಿ ರಾಗದಲ್ಲಿ ವರ್ಣ, ಆದಿತಾಳ, ಯೌವರಿ ಬೋಧ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಂಡ ಬಲರಾಮ ಶರ್ಮಾ ಅವರ ಕೊಳಲು ವಾದನ ಪ್ರಸಾರವಾಯಿತು. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ನಿಶಾ ಗೀತ್, ಹಿಂದಿ ಚಿತ್ರಗೀತೆಗಳು. ಅಕಿಯೋನ್ಸೆ ಗೋಲಿಮಾರೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ, ರಚನೆ ದೇವ್ ಕೊಹ್ಲಿ, ಸಂಗೀತ ಆನಂದ್ ಮಿಲಿಂದ್.

ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲೇ ಇದೀಗ ಕೇಳಿ ಚೋರಿ ಚೋರೆಯ ಚಿತ್ರದ ಗೀತೆ. ರಚನೆ ಆನಂದ್ ಭಕ್ಷಿ, ಸಂಗೀತ ಸಾಜಿತ್ ವಚೇತ್.